ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 6ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 27ನೇ ತಾರೀಖು ಶನಿವಾರ. ಈಗ ಸಮಯ ಸರಿಯಾಗಿ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎನ್ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎನ್ ಅಪರ್ಣ ಅವರು ಹಾಡಿರುವ ಂತಹ ಭಾವಗೀತೆಗಳನ್ನು ಆಲಿಸುವರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳನ್ನು ಆಲಿಸುವರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆಪಲ್. 11:00 ಸವಿನೆನಪು. 11:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಟಾಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 11:05 ವನಿತಾ ವಿಹಾರದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರ ಜೊತೆ ನಡೆಸಿದ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆ. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಚಿಲ್ಡ್ರನ್ ಅವರ್ ಲಯದ ಸೊಬಗು ಮತ್ತು ಯುವ ನೃತ್ಯಗಾರ ಶೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 3:00 ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು 5:30 ಗಿರ್ಮೀಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾ ದೀಪ ಎಂಬಿ ಅವರಿಂದ. 6:51 ಕೃಷಿರಂಗದಲ್ಲಿ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಬಗ್ಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿ ಆರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನ ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಸಮಯ. 6:05 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani. The news read by Ashish Abraham. Prime Minister Narendra Modi will embark on a 3-day state visit to Seychelles this morning to attend the Golden Jubilee celebrations of the National Day of Seychelles as the guest of honor. PM last visited Seychelles in 2015. External Affairs Ministry said in a statement that a contingent of the Indian Defence Forces along with 2 Indian Navy ships will participate in the celebrations. During the visit, Prime Minister will hold talks with President of Seychelles, Dr. Patrick Hermini, and review the full spectrum of bilateral cooperation and exchange views on regional and international issues of mutual interest. Union Home Minister Amit Shah will launch the country's first cooperation-based taxi service, Bharat Taxi, in Gujarat today. Bharat Taxi is a digital mobility platform based on the principles of cooperation, which gives shape to the concept of Sarthi Hi Malik. Under this model,

ಸಮಯ ಸರಿಯಾಗಿ 6:10:15. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಾದಿರಾಜರ ಒಂದು ರಚನೆ ವೃಂದಗಾನದಲ್ಲಿ, ಅಹುದು ಹನುಮಂತನ ಅಹುದು ಬಲವಂತ.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುರಂದರದಾಸರ ಒಂದು ಕೀರ್ತನೆ. ಹಾಡಿದ್ದಾರೆ ರಾಹುಲ್ ಕೆ ರವಿನಂದ್ರನ್. ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ.

ಇನ್ನು ಮುಂದೆ ಕೇಳಿ ಬಸವಣ್ಣನವರ ಒಂದು ವಚನ. ಹಾಡಿದ್ದಾರೆ ಭಾರತಿ ಪ್ರತಾಪ್. ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೋಹನದಾಸರ ಒಂದು ಕೀರ್ತನೆ ವೃಂದಗಾನದಲ್ಲಿ ವೆಂಕಟಾದ್ರಿ ನಿಲಯನ ಪಂಕಜನಾಭವ ತೋರವಲಕುಮಿ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಎನ್ ಪ್ರಕಾಶ್ ಅವರಿಂದ.
1: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತ್ತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದು ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ. ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ. ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳೂ ಕೂಡ ಇವು ಸುಪ್ತ ಮನಸ್ಸಿನಲ್ಲಿರುತ್ತವೆ. ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ. ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ. ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿತವಾಯಿತೆಂಬ ಅರಿವೂ ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ. ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ. ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜ್ಞಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಿನಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು, ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು. ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ, ದುಃಖವೋ, ಜಿಗುಪ್ಸೆಯೋ, ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆ ಏನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ ಮತ್ತು ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
0: ಇದುವರೆಗೂ ಎನ್ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದ್ರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
2: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಅಂತೂ ಹೆಚ್ಚು ಕಡಿಮೆ 15 ವರ್ಷ, 15ನೇ ವಯಸ್ಸಿನಲ್ಲಿ ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ರು ಶಿವಪ್ಪ ಸಾನುಭವರು ಅಂತ ಪಿಟ್ಲವರು ಒಬ್ರು ಸಾರಸ್ವತರು, ಅಲ್ಲಿ ನನ್ನ ನೋಡಿದ್ರು, ಏನಪ್ಪ ಏನು ಹುಡುಗರ ನಾಟಕ ಬರ್ತೀಯನು ಅಂತ ಕೇಳಿದ್ರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗೆ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾ ಇತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನದಲ್ಲಿ ಮಲಗಿತು, ಬೆಳಗ್ಗಾಮ ಯಾರು ತಿಳಿದಿದ್ದ ಹಾಗೆ ಸೇರಿದ್ರು, ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದ್ದ ಅವ್ರ ಕಂಪನಿ ಅಪೀಂದ್ರಗಳು ಅಂತ ಒಬ್ರು ಜೈನರು ಕಂಪನಿ, ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗೋ ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಗಳು ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ 3 ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮಲ್ಲಿಗೆ ಹೋದೆ. ನಾಟಕ ನಡೀತಾ ಇತ್ತು, ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ, ಎಷ್ಟು ಕಾಲು ಗಂಟೆ ನೋಡಿರ್ಬೋದು, ಫಿನಿಷ್. ನಾನು ಬರೆಯೋದವ್ರು ಇಲ್ಲಿ ಏನು ಅಂತ ಈ ಭೀತಿ ಶುರು ಆಯ್ತು ನನಗೆ. ಅವ್ರು ಇಲ್ಲದವ್ರು ಇವ್ರು ಹೇಳಿ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡ್ದ ಅಂದರು. ಬಂದೆ ಸರ್, ಬಾ ಒಳಗೆ. ಅಷ್ಟಿಗೆ ನಾಟಕದವರೆಲ್ಲ ಬಣ್ಣ ಅಳಿಸ್ತಾಯಿದ್ರು, ಎಣ್ಣೆ ಹಾಕಿ ಅವರೆಲ್ಲ ನೋಡೋಕೆ ಬಂದರು. ನನ್ನ ದಿಗಳು ಏನು ಮಾತಾಡ್ತಾರೋ ಅಂತ, ನೀ ಹಾಕಿ ಏನೊಂದು ಅಂದರು. ಮಾತಾಡಲಿಲ್ಲ, ಬೇಡ ಇವಾಗ ಮಲ್ಕೋ, ನೀ ಬಟ್ಟೆ ಬರಿ ತಂದಿದ್ದೆ ಎಲ್ಲಿ, ನೀನು ಬಟ್ಟೆ ಬರಿ, ಹೊರಗಿಟ್ಟಿದ್ದೆ ತರ್ತೀನಿ ಅಂದೆ. ಹೊರಗೆ ಹೋದೆ, ಆ ಟಿಕೆಟ್ ಮಾರಾಟ ಮಾಡ್ತಾರಲ್ಲ ಟೇಬಲ್ ಮೇಲೆ ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ, ಕಾಣೆ ಹೊರಗೆ ಬಂದು ಎಲ್ಲಿ ಬಟ್ಟೆ ತಂದಿರಲ್ಲ ಅಂದರು. ನೀನಲ್ಲ ಸ್ವಾಮಿ, ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ, ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಆಗ ಏನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೇ ಕುಸಿಲಕ್ಕೆ ಅವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೆ ಅಲ್ಲ, ಸ್ನಾನ ಮಾಡಿ ಆಗಿತ್ತು ಆವಾಗ. ಈಗ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನು ತಿಂದೆ. ಆಮೇಲೆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಆಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ, ಒಳ್ಳೆ ಪಾಟು ಹರಿಶ್ಚಂದ್ರ ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ಗಿಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ. ನನಗೊಂದು ಸೇವಕನ ಪಾಠ ಮಾಡಿ ನೆಲೆಸಬೇಕು, ಏನೋ ವೈಮನಸ್ಸಿನಲ್ಲಿ ಏನೋ ಬಿಟ್ಬಿಟ್ಟೆ ಕಂಪ್ ಬೇಡ ಆಯಿತು ಅಂತ. ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು, ಅಲ್ಲಿ ಬರೋದು ಬಾಟ ಹೋದೆ. 20 ರೂಪಾಯಿ ಸಂಬಳ ಮಾಡಿದರು, 2 ತಿಂಗಳಿದ್ದೆ. ಅಲ್ಲೂ ನಾನು ಸರಿ ಬೆಳೆಯಲ್ಲ, ಸೀದಾ ಹೊರಟೋಗ್ಬಿಟ್ಟೆ ಊಟಿಗೆ ಸಂಗೀತ ಕಲಿಯೋಕ್ಕೋಸ್ಕರ. ಅಲ್ಲಿ ಒಂದು 3-4 ಸಂಗೀತ ಆಗಲಿ ಜಾರವಾಗಿ ಬರಲಿದ್ದಾರೆ ನಾಣ್ಯಗಳೇ ಕಂಪನಿ, ಅದು ಕುಮಟಾದಲ್ಲಿತ್ತು, ಅಲ್ಲಿ ಕರೆದ್ರು. ಹೋದೆ, ಹೋಗಲಿಲ್ಲ ಯಾಕೆ ಅಂತೀವಿ ಭವಾನಿ, ಭಾಳ ಲಾಸು ಊಟಕ್ಕಿಲ್ಲ, ಏನೇನು ಮಾಡಿ ರಾಮಚಂದ್ರಾಯರು ಕುಪ್ಪಣ್ಣಾಚಾರ್ಯರು ನಾನು 3 ಜನ, ನಾವು ಯಾವ ಊರಿಗೆ ಹೋದ್ರು ನಮ್ಮಲ್ಲಿ ತುಂಬ ನಂಬಿಕೆ, ನಾವು ಅವ್ರನ್ನ ಸುಧಾರಿಸಿಬಿಟ್ಟು ಕಂಪ್ನಿ ತೊಗೊಂಡೋಗಿ ಮತ್ತೊಂದು ಊರಿಗೆ. ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು. ನಾನು ಕಂಪ್ನಿ ಪ್ರಾರಂಭ ಮಾಡುವ ಮೊದಲಿನ ಕಥೆ ಇದು. ನಾವು ಧರ್ಮಸ್ಥಳಕ್ಕೆ 12ನೇ ಇಸ್ವಿಯಲ್ಲಿ ಬಂದವರು, 14ನೇ ಇಸ್ವಿಯಲ್ಲಿ ಹೊರಟೋದ್ರು, 4 ವರ್ಷ ಇದ್ದವರು. ಅವ್ರು ಕಂಪ್ನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊಡಿಸಿ, ಅಲ್ಲ ಮೋಸ ಮಾಡೋದು ನಾನು ಹೇಳೋದಿಲ್ಲ, ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು. ಮಂಗಳೂರು ಉಡುಪಿ ಮಂಟ್ವಾಡ ಇದೆಲ್ಲ ಆಗುವಾಗ ಮಂಗಳೂರಲ್ಲಿ ಅವ್ರ ಕಂಪ್ನಿ ಲಾಸ್ ಆಯಿತು, 19ನೇ ಇಸ್ವಿನ ಕಾಣುತ್ತೆ ಲಾಸ್ ಆಗಿ. ಇನ್ನೊಬ್ರು ದುಡ್ಡು ಕೊಡೋರು ಬಂದರು, ನನ್ನ ಹೆಸರು ಮಾಡಿದ್ರು ಕಂಪ್ನಿ, ನಾನು ಅವರು ಶಾರದ ಹೊರಟು ಸೀತಾರಾಮರಾಯರು, ನಾನು ನನ್ನ ಮ್ಯಾನೇಜ್ಮೆಂಟು ಅವ್ರು ದುಡ್ಡು ಕೊಡೋದು. ಹೀಗಾಗಿ 6 ತಿಂಗಳು ನಡೆಸಿಬಿಟ್ರು. ಆಮೇಲೆ ಕಂಪ್ನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನು ಇಟ್ಟುಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು.
3: ಆದರೆ ಇನ್ನು
2: ಸಾಮಾಜಿಕ ನಾಟಕ ಅನ್ನೋದನ್ನು ಕರ್ನಾಟಕದಲ್ಲಿ ತೋರಿಸಿ ಮಟ್ಟ ಬಂದದ್ದು ನಾನು. ಆಮೇಲೆ ನಾನು ಸಂಸಾರ ನೋಡ್ಕೊಂಡ್ರೆ ಪೀರು ಕಂಪ್ನಿ ನೋಡಿದ್ರು, ಈ ಸಿನಿಮಾ ಬರೆದು ಕೆಲವು ತೃಪ್ತಿ ಇದೆ, ಇಲ್ಲ ಅಂತಿಲ್ಲ, ಕಂಪ್ನಿಯಲ್ಲಿ ಒಂದು ಶಿಸ್ತು ಬೇಕು ಮುಖ್ಯವಾಗಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಎಂ ರಂಗನಾಥ ಭಟ್ಟ ಅವರ ಮಾತುಗಳನ್ನು ಕೇಳಿದಿರಿ. ಇದು 1963 ಧ್ವನಿ ಮುದ್ರಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಸಮಯ ಸರಿಯಾಗಿ 6:40:40. ಇದೀಗ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ.

0: ಇದುವರೆಗೂ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಆಲಿಸಿದಿರಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನೋಡಿ, ಈಗ ಎಷ್ಟೋ ಸಲ ಯಾವುದೋ ಒಂದು ಕಾಡಿನಲ್ಲಿ ಒಂದು ಮನೆ ಇರುತ್ತೆ, ಅಥವಾ ನಮ್ಮ ವ್ಯವಹಾರ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ನಮಗೆ ವೈರುಗಳು ಹುಟ್ಕೊಂಡಿದ್ದಾರೆ ಅಂತ ಒಂದಿರುತ್ತೆ, ಅಥವಾ ಯಾವುದೋ ಪ್ರಾಣಿಗಳಿಂದ ನಮಗೆ ಪ್ರಾಬ್ಲಮ್ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಸ್ವರಕ್ಷಣೆಗಾಗಿನೋ ಅಥವಾ ಇನ್ನೊಬ್ಬರ ಒಂದು ಭಯದಿಂದ ನಮಗೆ ತೊಂದರೆ ಆದಾಗ ನಮಗೆ ಬೇಕಾಗತ್ತೆ ಅಂತ ಹೇಳಿ ಉದ್ದೇಶದಿಂದ ಕೆಲವೊಬ್ರು ಬಂದೂಕು ಇಟ್ಕೊಳ್ತಾರೆ. ಇದು ಕಾನೂನು ಪ್ರಕಾರ ಏನು ಅಂತ ಜನರಿಗೆ ಗೊತ್ತಿಲ್ಲ. ಹೇಗೆ ಮೇಡಮ್ ಇದು ಇಟ್ಕೊಳ್ಬಹುದಾ ಹಂಗೆ ಬಂದೂಕನ್ನ?
3: ಇಲ್ಲ ಸರ್, ಆಕ್ಚುಲಿ ನಾವು ಯಾರು ಕೂಡ ವೆಪನ್ಸ್ ಅನ್ನ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಆ ವೆಪನ್ಸ್ ಅನ್ನ ಯಾರು ಇಟ್ಕೋಬಹುದು, ಯಾವಾಗ ಇಟ್ಕೋಬಹುದು ಅಂತ ಹೇಳಿ ಇದೆ, ಅದು ಆರ್ಮ್ಸ್ ಆಕ್ಟ್ ಅಲ್ಲಿ ಸ್ಪೆಸಿಫೈ ಮಾಡಲಾಗಿದೆ. ಹಂಗೇನಾದ್ರೂ ನಾವು ಯಾವ್ದಾದ್ರೂ ಬಂದೂಕನ್ನ ಇಟ್ಕೋಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾವು ಲೈಸೆನ್ಸ್ ಹೋಲ್ಡರ್ ಆಗಿರ್ಬೇಕು. ಅದಕ್ಕೆ ಫಸ್ಟ್ ಲೈಸೆನ್ಸ್ ತಗೋಬೇಕಾಗತ್ತೆ. ನಾವು ಈ ತರ ಬಂದೂಕನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿ ಪರ್ಚೇಸ್ಗೂ ಕೂಡ ಲೈಸೆನ್ಸ್ ನ ತಗೋಬೇಕು, ನಮ್ಮ ಹತ್ರ ಇಟ್ಕೊಳಕ್ಕೂ ಕೂಡ ಲೈಸೆನ್ಸ್ ನ ತಗೋಬೇಕು. ಈ ಎಲ್ಲಾ ಒಂದು ಇದನ್ನ ಅಂಶಗಳನ್ನ ಚರ್ಚೆ ಮಾಡಿ ನಮಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರಲ್ಲ ಗೌರ್ಮೆಂಟ್ ಇಂದ ನಮಗೆ ಇಶ್ಯೂ ಮಾಡ್ತಾರೆ. ಹಂಗೆ ಬೇಕು ಅಂದರೆ ಮೊನ್ನೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂತು, ಇದು ರಾಮನಗರ ಹತ್ರ ಬ್ಯಾಂಗ್ಳೂರು ಮಂಗಳೂರು ಹೈವೇ ಅಲ್ಲಿ ಪಾಪ ಕಾಲೇಜ್ ಸ್ಟೂಡೆಂಟ್ಸ್ ಒಂದು 3 ಜನ ಇದ್ರ ಹತ್ರ ದೇವಸ್ಥಾನದ ಹತ್ರ 150 ರೂಪಾಯಿ ಕೊಟ್ಟು ಒಂದು ಬೊಂಬೆ ಪಿಸ್ತೂಲ್ ಅನ್ನ ತಗೊಂಡು ಕಾರ್ ಅಲ್ಲಿ ಶೋ ಮಾಡ್ಲಿಕ್ಕೆ ಹೊರಡ್ತಾರೆ. ವಿಂಡೋ ಇಂದ ಆ ಒಂದು ಪಿಸ್ತೂಲ್ ಅನ್ನ ತೋರಿಸ್ತಾ ವಿಂಡೋ ಇಂದ ವಿಡಿಯೋಸ್ ಅನ್ನ ತೆಗಿತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರೋದು. ಅದಕ್ಕೆ ಆ ಕಾರಣದಿಂದ ಅದು ಬಂದೂಕಲ್ಲ, ಆದ್ರೂ ಕೂಡ ಈ ಆಕ್ಟ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆಮೇಲೆ ಸ್ಟೇಷನ್ ಬೈಲ್ ಕೊಟ್ಟು ಬುದ್ಧಿವಂತಿಕೆ ಹೇಳಿ ಕಳಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್, ಅದು ಒಂದು ಬೊಂಬೆ ಪಿಸ್ತೂಲ್ಗೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್ ಇಟ್ಕೊಂಡ್ರೆ ಇನ್ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ವೆರಿಫೈ ಮಾಡ್ತಾರೆ. ಏನು 21 ವರ್ಷ ವಯಸ್ಸು ತುಂಬಿರ್ಬೇಕು, ಮತ್ತೆ ಆ ವ್ಯಕ್ತಿಗೆ ಏನಕ್ಕೆ ಪಿಸ್ತೂಲ್ ಬೇಕು ಅನ್ನೋದನ್ನ ಕೂಡ ವೆರಿಫೈ ಮಾಡ್ತಾರೆ. ಈ ಪಿಸ್ತೂಲ್ ಅನ್ನ ಯೂಸ್ ಮಾಡುವಾಗ್ಲೂ ಕೂಡ ನಿಮಗೆ ಅಕಸ್ಮಾತ್ ಹಂಗೂ ಲೈಸೆನ್ಸ್ ಕೊಟ್ಟರು, ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಟ್ರೈನಿಂಗ್ ಇದೆ ಸರ್. ಅವ್ರು ಯೂಸ್ ಮಾಡುವಂತಹ ವ್ಯಕ್ತಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಪರ್ಮಿಷನ್ ಅನ್ನೋದು ಬಳಸ್ಬೇಕು ಅಂದಾಗ್ಲೂ ಕೂಡ ಯಾವ ಆರ್ಗನ್ ಗೆ ಎಫೆಕ್ಟ್ ಆಗೋ ತರ ಅವರು ಶೂಟ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಶೂಟ್ ಮಾಡಬೇಕಾಗತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಶೂಟ್ ಮಾಡಬಹುದು, ಅದು ಮೇನ್ ಆರ್ಗನ್ಸ್. ಈಗ ಡೈರೆಕ್ಟ್ ಆಗಿ ಹಾರ್ಟ್ ಗೆ ಹೊಡೆದಾಗ ಏನಾಗುತ್ತೆ, ಮನುಷ್ಯ ಸಾವಾಗತ್ತೆ. ಅದೇ ಕಾಲಿಗೆ ಹೊಡೆದಾಗ
2: ಬದುಕ್ತಾನೆ.
3: ಸೊ ಆ ರೀತಿ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ಅನ್ನೋದು ಕೂಡ ಟ್ರೈನ್ ಮಾಡಿನೇ ಕೊಡ್ತಾರೆ.
2: ಸುಮ್ನೆ ಇಟ್ಕೊಳ್ಬಹುದು ಅಂತ ಯಾರು ಅನ್ಕೊಳ್ಬೇಡಿ, ಅದು ಯಾವತ್ತು ಬಹಳ ಅಪಾಯಕಾರಿ, ತಪ್ಪು, ಕಾನೂನು ಬಾಹಿರ ಆಗತ್ತೆ. ಕಾನೂನು ಬದ್ಧವಾಗಿ ನೀವು ಏನ್ ಮಾಡ್ತೀರಿ ಅದನ್ನ ಇಟ್ಕೊಳ್ಬಹುದು, ಅದಕ್ಕೂ ಕೂಡ ನಿಯಮಗಳಿವೆ, ಆ ನಿಯಮಾನುಸಾರ ಅದನ್ನ ಬಳಸಬಹುದು ಅಂತ ತಾವು ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ರೈತರಿಗೆ ಸಲಹೆ.
1: ರೈತರು ಉಳಿದ ಸಮಯದಲ್ಲಿ ಅನುಸರಿಸಬೇಕಾದ ಕೃಷಿ ಚಟುವಟಿಕೆಗಳು ಏನೆಂದರೆ, ಕೃಷಿ ಉಪಕರಣಗಳ ದುರಸ್ತಿ, ಅಂದರೆ ಸ್ಪ್ರೇಯರ್ಗಳನ್ನು ತೊಳೆದು ಇಲಿಗಳಿಂದ ಹಾನಿಗೊಳಗಾಗದಂತೆ ನೇತು ಹಾಕಬೇಕು. ಕೃಷಿ ಉಪಕರಣಗಳಾದ ಬೀಜ ಬಿತ್ತುವ ಮತ್ತು ಗೊಬ್ಬರ, ಕೂರಿಗೆ, ಕಲ್ಟಿವೇಟರ್ ಮುಂತಾದ ಉಪಕರಣಗಳನ್ನು ದುರಸ್ತಿ ಮಾಡಿಕೊಳ್ಳಬೇಕು. ಇವುಗಳಿಗೆ ತುಕ್ಕು ಹಿಡಿಯದ ಹಾಗೆ ಬಣ್ಣ ಬಳಿಯುವುದು, ಬೇರಿಂಗ್ಗಳಿಗೆ ಎಣ್ಣೆ ಅಥವಾ ಗ್ರೀಸ್ ಹಾಕಿ ನೆರಳಿನಲ್ಲಿ ಮಳೆಗೆ ನೆನೆಯದಂತೆ ಇಡಬೇಕಾಗುತ್ತೆ. ಮರದ ಕುಂಟೆಗಳನ್ನು ದುರಸ್ತಿ ಮಾಡಿಕೊಳ್ಬೇಕಾಗತ್ತೆ. ಹಿಂದಿನ ವರ್ಷ ಉಳಿದ ಕ್ರಿಮಿನಾಶಕಗಳನ್ನು ಸರಿಯಾಗಿ ಜೋಡಿಸಿಡುವುದು, ಕ್ರಿಮಿನಾಶಕ ಮತ್ತು ಕಳೆನಾಶಕಗಳನ್ನು ಬೇರೆ ಬೇರೆಯಾಗಿ ಇಡುವುದು, ಬಾಟಲ್ಗಳನ್ನು ಬದಲಿಸದಂತೆ ಎಚ್ಚರ ವಹಿಸಬೇಕಾಗತ್ತೆ. ಭೂಮಿಯಲ್ಲಿ ಮಾಡಬೇಕಾದ ಕೆಲಸಗಳು ನೀರು ಕಾಲುವೆ, ಬಸಿಲು ಕಾಲುವೆಗಳ ದುರಸ್ತಿ, ಕಳೆಗಳಾದ ಟೈಪೆ, ಜಾಲಿ ಮುಂತಾದ ಕಸಗಳನ್ನು ತೆಗಿಬೇಕು. ಡ್ರಿಪ್ ಪೈಪ್ಗಳಲ್ಲಿದ್ದರೆ ಸುತ್ತಿಡಬೇಕು. ಮಾಗಿ ಉಳುಮೆ ಮೊದಲೇ ಮಾಡಿಕೊಳ್ಬೇಕು.

0: ಮಾಗಿ ಉಳುಮೆ ಮಾಡಿಕೊಳ್ಳೋದೆಂದರೆ ಬೇಸಿಗೆಯ ಬೆಳೆ ಕಟಾವಿನ ನಂತರ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿಕೊಳ್ಬೇಕು. ಇದಕ್ಕೆ ಮಾಗಿ ಉಳುಮೆ ಅಂತಾರೆ. ಇದು ಬಹಳ ಮುಖ್ಯವಾಗಿದೆ. ಮಾಗಿ ಉಳುಮೆಯನ್ನು ಕಪ್ಪು ಭೂಮಿಯಾದರೆ 3-4 ವರ್ಷಕ್ಕೊಮ್ಮೆ ಮತ್ತು ಕೆಂಪು ಭೂಮಿಯಾದರೆ 2 ಆಳವಾಗಿ ಮಾಡಿಕೊಳ್ಬೇಕು. ಇನ್ನುಳಿದ ವರ್ಷದಲ್ಲಿ ಸಾಧಾರಣವಾಗಿ ಉಳುಮೆ ಮಾಡಬೇಕಾಗತ್ತೆ. ಮಣ್ಣಿನಲ್ಲಿ ಗಾಳಿ ಆಡುವುದರಿಂದ ಸೂಕ್ಷ್ಮ ಜೀವಿಗಳ ವೃದ್ಧಿ ಹೆಚ್ಚಾಗುತ್ತೆ. ಇದರಿಂದ ಗೊಬ್ಬರವಾಗುವ ಪ್ರಕ್ರಿಯೆ ಹೆಚ್ಚಾಗಿ ಮುಂದೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳು ಹೆಚ್ಚಾಗಿ ಲಭ್ಯವಾಗುತ್ತೆ. ಹಿಂದಿನ ಬೆಳೆಗೆ ಸಿಂಪಡಿಸಿದ ಕಳೆನಾಶಕಗಳು ಮತ್ತು ಕ್ರಿಮಿನಾಶಕಗಳ ಪ್ರಭಾವ ಕಡಿಮೆಯಾಗಿರುತ್ತೆ. ಇದರಿಂದ ಕಳೆ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಆಗುತ್ತದೆ. ಬಿದ್ದ ಮಳೆ ನೀರು ಅಲ್ಲಿಯೇ ಭೂಮಿಯಲ್ಲಿ ಇಂಗಬೇಕು ಮತ್ತು ಭೂಮಿಯನ್ನು ಬಿತ್ತನೆಗೆ ಸಿದ್ಧ ಮಾಡಲು ಅನುಕೂಲ ಮಾಡಬೇಕಾಗುತ್ತೆ. ಮುಂಗಾರಿನಲ್ಲಿ ಬಿತ್ತಿದ ಬೆಳೆಗಳ ಬೇರುಗಳು ಸಮೃದ್ಧಿಯಾಗಿ ಬೆಳೆದು ಆಳವಾಗಿ ಹೋಗಿ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ಳಲು ಅನುಕೂಲವಾಗುತ್ತೆ. ಭೂಮಿಯು ಹಳ್ಳ ಕೊಳ್ಳಗಳಲ್ಲಿದ್ದರೆ ಮುಚ್ಚಿ ಸಮ ಮಾಡಲು ಅನುಕೂಲವಾಗಬೇಕು. ಹಲವಾರು ರೈತರು ಪಶುಸಂಗೋಪನೆಯಲ್ಲಿ ತೊಡಗಿದ್ದಾರೆ. ಕೃಷಿಯ ಜೊತೆಗೆ ಹೈನುಗಾರಿಕೆ ರೈತರಿಗೆ ಆದಾಯದ ಮೂಲವಾಗಿದೆ. ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ರಕ್ಷಣೆ, ಹಾಲಿನ ಇಳುವರಿ ಬಗ್ಗೆ ರೈತರು ಹೆಚ್ಚಿನ ಗಮನ ಹರಿಸಬೇಕು. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗಳಿಂದ ರೈತರು ಸಲಹೆಯನ್ನು ಪಡೆದುಕೊಳ್ಳಬೇಕು. ರಾಸುಗಳಿಗೆ ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರ ಮತ್ತು ಲಭ್ಯವಿರುವ ಹಸಿರು ಮೇವನ್ನು ಕೊಡಬೇಕಾಗುತ್ತೆ. ಪೌಷ್ಟಿಕ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಲವಣ ಮಿಶ್ರಣ, ಉಪ್ಪು ಹಾಗೂ ಬೆಲ್ಲವನ್ನು ನಿಗದಿತ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಜಾನುವಾರುಗಳನ್ನು ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತ್ರ ಮೇಯಿಸಲು ಬಿಡಬೇಕಾಗುತ್ತೆ. ದಿನಕ್ಕೆ 2-3 ಬಾರಿ ಶುದ್ಧ ನೀರನ್ನು ಕುಡಿಸ್ಬೇಕು. ಮಧ್ಯಾಹ್ನ ಸಮಯದಲ್ಲಿ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಅಥವಾ ಗಿಡದ ನೆರಳಿನಲ್ಲಿ ಕಟ್ಟಬೇಕಾಗುತ್ತೆ. ಜಾನುವಾರುಗಳಿಗೆ ದಿನದಲ್ಲಿ 1-2 ಸಾರಿ ಮೈ ತೊಳಿಬೇಕು. ಮಿಶ್ರತಳಿ ರಾಸು ಅಥವಾ ಎಮ್ಮೆಗಳಲ್ಲಿ ದೇಹದ ಉಷ್ಣತೆ ಕಾಪಾಡಲು ಗೋಣಿ ಚೀಲವನ್ನು ನೀರಿನಲ್ಲಿ ತೊಯಿಸಿ ಮೈ ಮೇಲೆ ಹಾಕಬೇಕು. ದನದ ಕೊಟ್ಟಿಗೆಯನ್ನು ತಂಪಾಗಿ ಇಡಲು ಕೊಟ್ಟಿಗೆ ಮೇಲೆ ತೆಂಗಿನ ಗರಿ ಅಥವಾ ಹುಲ್ಲನ್ನು ಹಾಕಿ ಕಿಟಕಿಗಳಿಗೆ ಗೋಣಿ ಚೀಲಗಳನ್ನು ಕಟ್ಟಿ ನೀರನ್ನು ಸಿಂಪಡಿಸಬೇಕು. ಜಮೀನು ಉಳುಮೆ ಮಾಡಲು ಎತ್ತುಗಳನ್ನು ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತ್ರ ಕೆಲಸಕ್ಕೆ ಉಪಯೋಗಿಸಬೇಕು. ಎತ್ತುಗಳನ್ನು ಮಧ್ಯಾಹ್ನದಲ್ಲಿ ಗಿಡದ ನೆರಳಿನಲ್ಲಿ ನಿಲ್ಲಿಸಬೇಕು. ಬೇಸಿಗೆಯಲ್ಲಿ ಕೊಟ್ಟಿಗೆ ಮತ್ತು ಕೊಟ್ಟಿಗೆ ಗೊಬ್ಬರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಕೊಟ್ಟಿಗೆಯನ್ನು ಪೂರ್ತಿ ಸ್ವಚ್ಛಗೊಳಿಸಿ ಕೊಟ್ಟಿಗೆಗೆ ಸೂಕ್ತವಾದ ಕ್ರಿಮಿನಾಶಕಗಳನ್ನು ಸಿಂಪಡಿಸಿ 1 ಬಾಗಿಲನ್ನು ಮುಚ್ಚಿಡಬೇಕು. ನಂತರ ಗೋಡೆಯ ಮತ್ತು ನೆಲದ ಮೇಲೆ ಆಗಿರುವಂಥ ರಂಧ್ರಗಳನ್ನು, ಬಿರುಕುಗಳನ್ನು ಸಿಮೆಂಟ್ನಿಂದ ಮುಚ್ಚಬೇಕು. ನಂತರ ಸುಣ್ಣ ಬಳಿದು ಸಿದ್ಧಗೊಳಿಸಬೇಕು. ಈ ಸಮಯದಲ್ಲಿ ರಾಸುಗಳನ್ನು ಹೊರಗೆ ಕಟ್ಟಬೇಕಾಗುತ್ತೆ. ರೈತರು ಸಾಮಾನ್ಯವಾಗಿ ತಮ್ಮ ಕೊಟ್ಟಿಗೆಯ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಹಾಕುವರು. ಬೇಸಿಗೆಯಲ್ಲಿ ರೈತರು ಸಾಮಾನ್ಯವಾಗಿ ಬಿಡುವಾಗಿರ್ತಾರೆ. ಈ ಸಮಯದಲ್ಲಿ ತಮ್ಮ ಕೊಟ್ಟಿಗೆ ಹತ್ತಿರ 15 ಉದ್ದ, 10 ಅಗಲ, 10 ಆಳದ ಅಥವಾ ತಮಗೆ ಅನುಕೂಲವಾಗುವಂಥ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಕೊಟ್ಟಿಗೆಯಲ್ಲಿ ಬರುವಂಥ ಎಲ್ಲ ತ್ಯಾಜ್ಯವನ್ನು ಪ್ರತಿದಿನ ಹಾಕ್ತಾ ಬರಬೇಕು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಸೆಷೆಲ್ಸ್ ಯಾತ್ರಾರ್ಥಂ ಅದ್ಯ ಪ್ರಾತಃ ಪ್ರತಿಷ್ಠತೆ. ಸೆಷೆಲ್ಸ್ ದೇಶಸ್ಯ ಸ್ವರ್ಣ ಜಯಂತಿ ರಾಷ್ಟ್ರೀಯ ದಿವಸ ಸಮಾರೋಹಿ ಸಹ ವಿಶಿಷ್ಟಾತಿಥಿರೂಪೇಣ ಉಪಸ್ಥಿತಃ ಭವಿಷ್ಯತಿ. 15th 2000 ವರ್ಷಾತ್ ಅನಂತರಂ ಇಯಂ ತಸ್ಯ ಪ್ರಥಮಾ ಸೆಷೆಲ್ಸ್ ದೇಶೀಯ ಯಾತ್ರಾ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಸೂಚಿತಂ ಯತ್ ಭಾರತೀಯ ಸಶಸ್ತ್ರ ಸೇನಾಯಾಃ ಏಕಂ ದಲಂ, ಭಾರತೀಯ ನೌಸೇನಾಯಾಃ ನೌಪೋತ ಯುಗಲಂ ಚ ಅಸ್ಮಿನ್ ಉತ್ಸವೇ ಸಹಭಾಗಂ ಕರಿಷ್ಯಂತಿ. ಯಾತ್ರಾಕಾಲೇ ಪ್ರಧಾನಮಂತ್ರಿ ದ್ವಿಪಕ್ಷೀಯ ಸಹಯೋಗಸ್ಯ

0: ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಂ ಕರ್ತುಂ ಪರಸ್ಪರ ಹಿತಸ್ಯ ಕ್ಷೇತ್ರೀಯೇಷು ಅಂತಾರಾಷ್ಟ್ರೀಯೇಷು ಚ ವಿಷಯೇಷು ಸವಿಸ್ತರ ವಿಚಾರಣಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನಾ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗುಜರಾತಿ ಭಾರತ ಟ್ಯಾಕ್ಸಿತಿ ಸಹಕಾರಿತಾ ಧೃತ ಭಾಟಕಯಾನ ಸೇವಾಯಾಃ ಶುಭಾರಂಭಂ ಕರಿಷ್ಯತಿ. ಸಹಕಾರಿತಾ ಕ್ಷೇತ್ರಸ್ಯ ವರಿಷ್ಠಾಧಿಕಾರಿಣಃ ವಿಭಿನ್ನಾನಾಂ ಸಂಸ್ಥಾನಾನಾಂ ಪ್ರತಿನಿಧಯಃ ಭಾರತ ಟ್ಯಾಕ್ಸಿ ಸಂಬದ್ಧಾಃ ಚತುಸ್ಸಹಸ್ರಾಧಿಕಾಃ ಸಾರಥೀತಿ ಚಾಲಕಾಃ ಚ ಅಸ್ಮಿನ್ ಕಾರ್ಯಕ್ರಮೆ ಸಹಭಾಗಂ ಕರಿಷ್ಯಂತಿ. ಆದೌ ಅಹಮದಾಬಾದ್ ಸೂರತ್ ವಡೋದರೇತ್ಯಾದಿಷು ಗುಜರಾತಸ್ಯ ಚತುರ್ದಶಸು ಜನಪದೇಷು ಅಸ್ಯಾಃ ಸೇವಾಯಾಃ ಆರಂಭಃ ಭವಿಷ್ಯತಿ. ಆಗಾಮಿ ಮಾಸಪರ್ಯಂತಂ ರಾಜ್ಯೆ ಸರ್ವತ್ರ ಸೇವಾ ವಿಸ್ತಾರಸ್ಯ ಯೋಜನಾ ಅಸ್ತಿ. ಗೃಹಮಂತ್ರಿ ಅಮಿತ್ ಶಾಹ ಗತವಾಸರೆ ಮಾದಕ ದ್ರವ್ಯಾಣಿ ವಿರುದ್ಧ್ಯ ಸಂಯುಕ್ತ ಸಂಘರ್ಷಾಯ ಆಹೂತವಾನ್. ಸಹ ಅವದತ್ ಯತ್ ಮಾದಕ ದ್ರವ್ಯಾಣಾಂ ಪ್ರಕೋಪಃ ರಾಷ್ಟ್ರೀಯ ಸುರಕ್ಷಾಯೈ ಸಾಮಾಜಿಕ ಸ್ಥಿರತಾಯೈ ಆರ್ಥಿಕ ಹಿತಾಯ ಯೂನಾಂ ದೇಶಸ್ಯ ಚ ಭವಿಷ್ಯಾಯ ಭಯಂ ಜನಯತಿ. ಸಹ ಆಧ್ಯಾತ್ಮಿಕ ನೇತ್ರೀನ್ ಯೂನಃ ಮಾತೃಶಕ್ತಿಂ ಚ ಅಸ್ಯ ಸಂಘರ್ಷಸ್ಯ ಕೃತೆ ಏಕಸ್ಮಿನ್ ಮಂಚೆ ಆಗತ್ಯ ಕಾರ್ಯಂ ಕರ್ತುಂ ಆಗ್ರಹಿತವಾನ್. ಶ್ರೀ ಶಾಹ ನವದಿಲ್ಲ್ಯಾಂ ಮಾದಕ ದ್ರವ್ಯ ವಿಷಯಕ ಸಂಯೋಜನ ಕೇಂದ್ರಸ್ಯ ದಶಮ ಶೀರ್ಷಸ್ತರೀಯ ಸಭಾಂ ಸಂಬೋಧಯನ್ ಏವಂ ಅಭ್ಯಭಾಷತ.
1: मादक पदार्थों की समस्या केवल कानून व्यवस्था और सार्वजनिक स्वास्थ्य का मुद्दा नहीं है, नार्को टेररिज्म इको सिस्टम भी बन चुकी है. तो हमारी देश की आंतरिक सुरक्षा के लिए, हमारे देश के अर्थतंत्र की सुरक्षा के लिए और हमारे देश की युवा पीढ़ी के भविष्य के लिए ये हमारे लिए बहुत जरूरी है कि हम इस पर संपूर्ण विजय प्राप्त करें.
0: ಉತ್ತರ ಪ್ರದೇಶ ರಕ್ಷಿಬಲಿನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಸ್ಯ ದಾನರಾಶಿ ವಂಚನಾ ಪ್ರಕರಣೆ ಪ್ರಥಮ ಸೂಚನಾ ಪ್ರತಿವೇದನಾಧಾರೇಣ ಅಷ್ಟೋ ಜನಾ ನಿಗಡಿತಾಃ. ಇದಂ ತಾವತ್ ಪ್ರಾಥಮಿಕಂ ಪ್ರತಿವೇದನಂ. ಮುಖ್ಯಮಂತ್ರಿಣಃ ಯೋಗಿನಃ ಆದಿತ್ಯನಾಥಸ್ಯ ನಿರ್ದೇಶೇನ ವಿಶೇಷ ನಿರೀಕ್ಷಣ ದಳಸ್ಯ ಅನುಶಂಸಾನಂತರಂ ಪಂಜೀಕೃತಂ ಆಸೀತ್. ಇದಂ ಪ್ರಕರಣಂ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸೇನ ಪ್ರಾಪ್ತಾನಾಂ ಉಪಹಾರಾಣಾಂ ದಾನಾನಾಂ ಚ ವಂಚನಾ ಸಂಬದ್ಧಾರೋಪಾಣಾಂ ಪ್ರಕಾಶನಾನಂತರಂ ಸಮ್ಮುಖಂ ಆಗತಂ. ನ್ಯಾಸಸ್ಯ ಅನುರೋಧೇನ ಮುಖ್ಯಮಂತ್ರಿಣ ಯೋಗಿನ ಆದಿತ್ಯನಾಥೇನ ಏಕಸ್ಯ ವಿಶಿಷ್ಟ ನಿರೀಕ್ಷಣ ದಳಸ್ಯ ಸಂಘಟನಾಯ ಆದೇಶ ಪ್ರದತ್ತಃ. ಭಾರತೀಯರ್ತು ವಿಜ್ಞಾನ ವಿಭಾಗೇನ ಅನುಮಿತಂ ಯತ್ ಸೋಮವಾಸರಂ ಯಾವತ್ ದಿಲ್ಲಿ ಪಂಜಾಬ ಹರಿಯಾಣ ಚಂಡೀಗಢ ಪೂರ್ವೀಯೋತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರೋತ್ತರಾಖಂಡೇಶು ಲಕ್ಷದ್ವೀಪಸ್ಯ ಕತಿಪಯ ಕ್ಷೇತ್ರೇಷು ಚ ತಡಿತ್ಪಾತಸ್ಯ ಸಂಭಾವನಾ ಅಸ್ತಿ. ಕೋಲಕಾತಾ ದುರ್ಘಟನಾಯಾಂ ಆಹತಾನಾಂ ಸಂಖ್ಯಾ ಏಧಿತ್ವಾ ಷೋಡಶ ಸಂಜಾತಾ ಅಸ್ತಿ. ತತ್ರ ವ್ರಣಿತಾನಾಂ ಉಪಚಾರಃ ಎಸ್ಎಸ್ಕೆಎಂ ಚಿಕಿತ್ಸಾಲಯೇ ಪ್ರವರ್ತತೆ ಇತಿ ವಾರ್ತಾಃ.
2: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.
3: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
5: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ
6: ಹೆಸರು ಬೇಕೇ.
7: ತಾಯಿ ಸ್ತ್ರೀ ರೂಪದ

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತ

0: ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ದಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0 ರಿಂದ 5 ವರ್ಷದೊಳಗಿನ 151,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು,

0: ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಇಸ್ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11, 7, 20, 26ಕ್ಕೆ ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗೊಂದಿಗೆ, ಎಲ್ಐಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ಕೂಡ ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979ರಲ್ಲಿ ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015ರಲ್ಲಿ ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

ಸಮಯ ಸರಿಯಾಗಿ 7:15:20 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 kHz. ಇದೀಗ ಎನ್ ಅಪರ್ಣಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ಒಂದು ರಚನೆ, ಈ ಘಳಿಗೆಯೇ ಮೈತಾಳಿತೋ ಎನ್ನುವಂತಿದೆ ಲೋಕ.

ಎನ್ ಅಪರ್ಣ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಸುಬ್ರಾಯ ಚೊಕ್ಕಾಡಿ ಅವರ ಒಂದು ರಚನೆ, ಯಾರು ಇವನ್ಯಾರು ಬಾನಂಚಲಿ ಇವನ್ಯಾರು.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ ಸರಿಯಾಗಿ 7:30:15.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
3: ನಮ್ಮ ಕನ್ನಡ ನಾಡು.
4: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
3: ನಮ್ಮ ಕನ್ನಡ ನಾಡು.

ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ

0: ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ, ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನೆಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂಥ ಡೆಲ್ಸಿ ರೋಡ್ರಿಗ್ರೆಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನೆಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರೆಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 July ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು CISF ಮತ್ತು BSF ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು CRPF ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ FIH ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ಧ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29 ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920 ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸಮಯ ಸರಿಯಾಗಿ 7:45:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪರಸಂಗದ ಗೆಂಡೆತಿಮ್ಮ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಳ ಸ್ವರಗಳಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮುಂಗಾರಿನ ಮಿಂಚು ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸೌಮ್ಯ ಹಾಗೂ ಚಂದ್ರಿಕಾ ಗುರುರಾಜ್.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಇನ್ನು ಮಧ್ಯಪ್ರದೇಶಕ್ಕೆ ಬರೋದಾದ್ರೆ ಇಲ್ಲಿ ರೇಡಿಯೋ ಧಡ್ಕನ್ 2009 ಫೆಬ್ರವರಿ 17 ಶಿವಪುರಿಯಲ್ಲಿ ಯುನಿಸೆಫ್ ಈ ಸಮುದಾಯ ಕೇಂದ್ರವನ್ನ ಆರಂಭಿಸಿತು. ಈ ಭಾಗದ ಜನರು ರೇಡಿಯೋದಲ್ಲಿ ಮಾತನಾಡುವುದಲ್ಲದೆ ರೇಡಿಯೋದ ಮಾಲೀಕರೂ ಆಗಿದ್ದು ಈ ಸಮುದಾಯ ಕೇಂದ್ರದ ವಿಶೇಷವಾಗಿತ್ತು. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಈ ರೇಡಿಯೋವನ್ನ ಆರಂಭ ಮಾಡೋದಕ್ಕೆ ತಮ್ಮ ಧನ ಸಹಾಯವನ್ನು ಮಾಡಿದ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದದ್ದು. ಅಲ್ಲದೆ ಅವರೇ ರೇಡಿಯೋದ ಸಂಪನ್ಮೂಲ ವ್ಯಕ್ತಿಗಳೂ ಆಗಿದ್ರು. 15 ಕಿಲೋಮೀಟರ್ ಸುತ್ತಳತೆಯ 51 ಹಳ್ಳಿಗಳ ಜನರೇ ಮಾಹಿತಿಯನ್ನ ಸಂಗ್ರಹಿಸಿ ಕಾರ್ಯಕ್ರಮವನ್ನ ಧ್ವನಿಮುದ್ರಿಸಿಕೊಂಡು ಕಂಪ್ಯೂಟರ್ ಪರದೆಯ ಮೇಲೆ ಸ್ಕ್ರಿಪ್ಟ್ನ ಸಂಕಲನವನ್ನ ಇಲ್ಲಿ ಮಾಡ್ತಾ ಇದ್ರು. ಓದು ಬರಹ ಬಾರದ ಆದಿವಾಸಿ ಮಹಿಳೆಯರಿಗೆ ಇದಕ್ಕಾಗಿ ತರಬೇತಿಯನ್ನ ಅಲ್ಲಿ ನೀಡಲಾಗಿತ್ತು. ಅವರೇ ವರದಿಗಾರರೂ ಕೂಡ ಆಗಿದ್ರು. ಸಮುದಾಯ ರೇಡಿಯೋ ಇತಿಹಾಸದಲ್ಲಿ ಇದೊಂದು ಬಹಳ ದೊಡ್ಡ ವಿಷಯ ಅಂತಲೇ ಹೇಳಬಹುದು. ಅಂದ್ರೆ ಓದು ಬರಹ ಬರದ ಆದಿವಾಸಿ ಮಹಿಳೆಯರಿಗೆ ಕಾರ್ಯಕ್ರಮದ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಸೋದಲ್ಲದೆ ಅವುಗಳನ್ನ ಅವರೇ ಓದೋದು ಮತ್ತೆ ಕಂಪ್ಯೂಟರ್ ಮೂಲಕ ಸ್ಕ್ರಿಪ್ಟ್ನ ಧ್ವನಿಮುದ್ರಣ ಕೂಡ ಅವರೇ ಮಾಡೋದು, ನಂತರ ಸಂಕಲನವನ್ನ ಕೂಡ ಅವರೇ ಮಾಡೋದು, ಅದಕ್ಕೆಲ್ಲ ಅವರು ತರಬೇತಿಯನ್ನ ಪಡಿತಾ ಇದ್ರು. ಜೊತೆಗೆ ಅವರೇ ವರದಿಗಾರರು ಕೂಡ ಆಗಿದ್ರು. ಇಂತಹ ಒಂದು ಅಭೂತಪೂರ್ವ ಪ್ರಯತ್ನ ಇಲ್ಲಿ ನಡೆದು ಅದು ಸಾಕಷ್ಟು ಯಶಸ್ವಿಯಾಗಿತ್ತು. ಇನ್ನು ಮಧ್ಯಪ್ರದೇಶದಲ್ಲಿ ಇದ್ದ ಇನ್ನೊಂದು ವನ್ಯ ರೇಡಿಯೋ, ಇದು ಧಡ್ಕನ್ ಹೇಗೆ ಇಲ್ಲಿ ಯಶಸ್ವಿಯಾಯಿತೋ ಆ ನಂತರ ಅಲ್ಲಿನ ಸರ್ಕಾರ ವನ್ಯ ಅನ್ನುವ ಒಂದು ವಿಶೇಷ ಘಟಕವನ್ನ ಸಮುದಾಯ ರೇಡಿಯೋದಲ್ಲಿ ಆರಂಭಿಸಿತು. ಅದರ ಮೂಲಕ 100 ಸಮುದಾಯ ರೇಡಿಯೋ ಕೇಂದ್ರಗಳನ್ನ ಸ್ಥಾಪಿಸುವ ಯೋಜನೆಯನ್ನು ಹಾಕಿಕೊಂಡಿತು. 2010 ಜುಲೈ 30 ಆಗಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಲಿರಾಜ್ಪುರದ ಜಿಲ್ಲೆಯ ಬಬರಾದಲ್ಲಿ ಬಿಲ್ಲ ಜನಾಂಗದವರಿಗಾಗಿ ಮೊದಲ ಬುಡಕಟ್ಟು ರೇಡಿಯೋ ಕೇಂದ್ರವನ್ನ ಸ್ಥಾಪಿಸಿದ್ರು. ಮಧ್ಯಪ್ರದೇಶದಲ್ಲಿ 46 ಬುಡಕಟ್ಟು ಸಮುದಾಯಗಳಿದ್ದು ರಾಜ್ಯದ 21% ಜನಸಂಖ್ಯೆಯನ್ನ ಆ ಸಂದರ್ಭದಲ್ಲಿ ಹೊಂದಿರುವುದನ್ನ ಇಲ್ಲಿ ನೆನೆಯಬಹುದು. ಅಂದರೆ ಸರ್ಕಾರ ಬುಡಕಟ್ಟು ಜನರನ್ನ ತಲುಪೋದಕ್ಕೆ ಮತ್ತು ಅವರ ಶೈಕ್ಷಣಿಕ ಮಟ್ಟವನ್ನ ಹೆಚ್ಚಿಸೋದಕ್ಕೆ, ಜ್ಞಾನವನ್ನ ವೃದ್ಧಿಗೊಳಿಸೋದಕ್ಕೆ ಮತ್ತೆ ಅವರನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ ಅದರಲ್ಲೂ ಸಮುದಾಯ ರೇಡಿಯೋವನ್ನ ಬಳಸಿದ್ದನ್ನ ನಾವು ಇಲ್ಲಿ ಗಮನಿಸಬಹುದು. 2011 ನವೆಂಬರ್ 1 ಖಾಂಡವಾ ಜಿಲ್ಲೆ ಖಾಲ್ವಾದಲ್ಲಿ ಕೋರ್ಕು ಸಮುದಾಯದವರಿಗೆ ರೇಡಿಯೋ ಕೇಂದ್ರ ಆರಂಭವಾಯಿತು. ಅದರಂತೆ ಚಿಂದ್ವಾರಾ ಜಿಲ್ಲೆ ಬಿಜೋರಿಯಲ್ಲಿ, ಡಿಂಡೋರಿ ಜಿಲ್ಲೆ ಚಂದಾದಲ್ಲಿ, ಧಾರ್ ಜಿಲ್ಲೆ ನಲ್ಫಾದಲ್ಲಿ, ಶಿಜಿಪುರ ಜಿಲ್ಲೆ ಸೀಸೈಪುರದಲ್ಲಿ ಹೀಗೆ ಸರ್ಕಾರ ಸಮುದಾಯ ರೇಡಿಯೋ ಕೇಂದ್ರಗಳನ್ನ ಅಲ್ಲಿನ ಸ್ಥಳೀಯ ಜನರ ಅಭಿವೃದ್ಧಿಗಾಗಿ ಮಾಡಿತು. ಆರ್ಐಸಿಡಿಎಫ್ ತಾಂತ್ರಿಕ ಮಹಾವಿದ್ಯಾಲಯದ ರೇಡಿಯೋ ಹೆಸರು ಪಾಪ್ಕಾರ್ನ್. ಭೋಪಾಲ್ದ ಸ್ವರಾಜ್ ಸಂಸ್ಥಾನ ಸಂಚಾಲಯದ ರೇಡಿಯೋ ಆಜಾದ್ ಹಿಂದ್. ಚಂದೇರಿಯ ಬಂಕರ್ ವಿಕಾಸ್ ಸಂಸ್ಥೆಯ ರೇಡಿಯೋ ಕೇಂದ್ರ ಚಂದೇರಿ ಕಿ ಆವಾಜ್. ಬೇತೋಲ್ ಜಿಲ್ಲೆ ಚಿಚೋರಿಯಲ್ಲಿ ಮಧ್ಯಪ್ರದೇಶ ಬುಡಕಟ್ಟು ಕಲ್ಯಾಣ ವಿಭಾಗದ ರೇಡಿಯೋ ಹೆಸರು ಚಿಚೋರಿ. ಬುಂದೇಲ್ಖಂಡದ ಉರ್ಖಾದಲ್ಲಿ ಪರ್ಯಾಯ ಅಭಿವೃದ್ಧಿ ಸಂಸ್ಥೆಯ ರೇಡಿಯೋ ಬುಂದೇಲ್ಖಂಡ್ ಎಂಬ ಹೆಸರಿನಿಂದ ನಡೀತಾ ಇತ್ತು. ಮಧ್ಯಪ್ರದೇಶದಲ್ಲಿ ಈಗಾಗಲೇ ಹೇಳಿದ ಹಾಗೆ 46 ಬುಡಕಟ್ಟು ಸಮುದಾಯಗಳಿದ್ದ ಕಾರಣ ಹಾಗೂ ರಾಜ್ಯದ 21% ಜನಸಂಖ್ಯೆಯನ್ನ ಈ ಬುಡಕಟ್ಟು ಸಮುದಾಯಗಳು ಹೊಂದಿದ್ದರಿಂದ ಇಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳಿಗೆ ಸಮುದಾಯ ರೇಡಿಯೋದ ಮೂಲಕ ಜ್ಞಾನ ವೃದ್ಧಿಯನ್ನ ಮಾಡೋದಕ್ಕೆ ಸರ್ಕಾರ ಪ್ರಯತ್ನಿಸಿತು. ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಇಲ್ಲಿ ಅನೇಕ ಸಮುದಾಯ ರೇಡಿಯೋ ಕೇಂದ್ರಗಳನ್ನ ಆರಂಭಿಸಿದ್ದನ್ನ ನಾವು ಕಾಣಬಹುದು. ಇನ್ನು ರಾಷ್ಟ್ರದ ರಾಜಧಾನಿ ದೆಹಲಿಗೆ ಬರೋದಾದ್ರೆ ದೆಹಲಿ ವಿಶ್ವವಿದ್ಯಾಲಯ ಕೇಂದ್ರದಲ್ಲಿ ಒಂದು ಸಮುದಾಯ ರೇಡಿಯೋ ಕೇಂದ್ರವನ್ನ ಸ್ಥಾಪಿಸಲಾಗಿತ್ತು. ವಸಂತ ಕುಂಜದಲ್ಲಿರುವ ಜಗನ್ನಾಥ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ನ JIMS ರೇಡಿಯೋ, ಪೀತಂಪುರದ ಸ್ವಾಸ್ಥ್ಯ ಎಜುಕೇಷನ್ ಸೊಸೈಟಿಯ ಕ್ರಿಮ್ಸ್ FM, ಇವು ದೆಹಲಿಯ ಕೆಲವು ಸಮುದಾಯ ಕೇಂದ್ರಗಳು.
3: ಇದುವರೆಗೆ
1: 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಆಗಿದೆ 8:26:21. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಇದೀಗ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪೊಲೀಸ್ನ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇದೀಗ ಕೇಳಿ ಪ್ರತಾಪ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಈಗ ಕೇಳಿ ಕೆಜೆ ಜೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವಂತಹ ಎಸ್ ಪಿ ಸಾಂಗ್ಲಿಯಾನ 2 ಚಿತ್ರದ ಗೀತೆ, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಚಿತ್ರಗೀತೆಗಳನ್ನು 9:05 ಕೇಳಬಹುದು. ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಣ್ಣವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೆ ನಿನಗೆ ಜಸ ಮಂಕುತಿಮ್ಮ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೆ ನಿನಗೆ ಜಸ ಮಂಕುತಿಮ್ಮ.

ಬಹಳ ಜನಕ್ಕೆ ನಾನು ಯಾರೂ ಮಾಡದ ಕೆಲಸವನ್ನ, ದಾನವನ್ನ, ಸಹಾಯವನ್ನ, ಉಪಕಾರವನ್ನ ಲೋಕಕ್ಕೆ, ಜನಕ್ಕೆ ಮಾಡಿದ್ದೇನೆ ಎಂಬ ಭ್ರಮೆ ಇದೆ. ಇಷ್ಟೆಲ್ಲಾ ದೊಡ್ಡ ಸೇವೆ ಸಲ್ಲಿಸಿದ್ದರೂ ನನ್ನನ್ನು ಯಾರೂ ಕೇಳುತ್ತಿಲ್ಲವಲ್ಲ ಎಂಬ ಕೊರಗೂ ಇದೆ. ನಾವು ಮಾಡಿರುವ ಕೆಲಸ ನಮ್ಮ ಮನಸ್ಸಿಗೆ ದೊಡ್ಡದು, ಶ್ರೇಷ್ಠ ಅನಿಸಿರಬಹುದು, ಆದರೆ ನಿಜಕ್ಕೂ ಇತರರು ಮಾಡಿರುವ ಸೇವೆಗಿಂತ ದೊಡ್ಡದೇ ಅಲ್ಲ. ನಿನಗಿಂತ, ಎಲ್ಲರಿಗಿಂತ ಹೆಚ್ಚು ಲೋಕೋಪಕಾರ ಮಾಡಿರುವ ಮಹನೀಯ ಗುಣದ ಜನರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಅಜ್ಞಾತರಾಗಿದ್ದಾರೆ. ಹಾಗಿರುವಾಗ ನೀನ್ಯಾವ ಮಹಾಸಾಧನೆಯ ವ್ಯಕ್ತಿ, ನೀನೇ ಹೇಳು ಎನ್ನುತ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಅವರು ಕೇಳುತ್ತಾರೆ. ಮನುಷ್ಯ ಗೆಡ್ಡೆ ಗೆಣಸು ತಿಂದು ಪಶುವಿನಂತೆ ಬದುಕುತ್ತಿದ್ದವನು ಬೇಸಾಯ ಕಂಡು ಹಿಡಿದು ದೇಹಕ್ಕೆ ಪೋಷಣೆ, ಹಸುವಿಗೆ ಪರಿಹಾರ ನೀಡುವ, ಭತ್ತ ಬೆಳೆಯುವುದನ್ನು, ಅದನ್ನು ಬೇಯಿಸಿ ಅಕ್ಕಿ ಮಾಡಿ ಅನ್ನ ಮಾಡಿ ಉಣ್ಣುವುದನ್ನು ಕಲಿಸಿದವನು, ತಿಳಿಸಿದವರು ಯಾರು? ಅವರ ಉಪಕಾರಕ್ಕಿಂತ ನಿನ್ನದು ದೊಡ್ಡದೇ? ಆದಿಮಾನವ ಅಣುಮಾನವನಾಗಿ ಕಂಡ ಕಂಡಾಂತರಗಳನ್ನು ಜಯಿಸಿ ಅಖಂಡ ವಿಜಯ ಸಾಧಿಸಿರುವುದಕ್ಕೆ ಕಾರಣವಾದ, ಜ್ಞಾನ ಸಂಗ್ರಹ ಸಾಧನವಾದ ಅಕ್ಷರ ಬರಹವನ್ನು ಕಂಡುಹಿಡಿದವರು ಯಾರು? ಮಾನವನ ಇತಿಹಾಸದಲ್ಲಿ ಕ್ರಾಂತಿ ಉಂಟು ಮಾಡಿದ ಗಾಲಿ ಕಲ್ಪನೆ ಮಾಡಿದವನಿಗಿಂತ ನಿನ್ನ ಸಾಹಸ ದೊಡ್ಡದೇ? ಹೀಗೆ ಲೋಕೋದ್ಧಾರ ಮಾಡಿ ಇಂದಿಗೂ ನಾವೆಲ್ಲ ಕೃತಜ್ಞರಾಗಿರುವಂತೆ ಮಾಡಿರುವ ಜನರು, ಕೀರ್ತಿಗೆ ಪಾತ್ರರು, ಅಸಂಖ್ಯಾತರು ಈ ಜಗತ್ತಿನಲ್ಲಿ ಇರುವಾಗ ಅವರ ಸಾಧನೆಗಿಂತ ನಿನ್ನದಾವುದು ಮಹಾಸಾಧನೆ ಹೇಳಪ್ಪ ಎನ್ನುತ್ತಾರೆ ಡಿ ವಿ ಜಿ. ಎನಗಿಂತ ಕಿರಿಯರಿಲ್ಲ ಎನ್ನುತ್ತಾರೆ ಬಸವಣ್ಣನವರು. ಎಷ್ಟೋ ಜನಕ್ಕಿಂತ ಹಿರಿಯ ಸಾಧನೆ ಮಾಡಿದ ಅವರು. ಅದು ನಮಗೆ ಆದರ್ಶ ಆಗಬೇಕು. ನಾವು ಮಾಡಿದ್ದೇ ಹಿರಿದು, ಮೊದಲನೆಯದು, ಶ್ರೇಷ್ಠವಾದ್ದು ಎಂಬ ಅಹಂಭಾವ ಎಂದಿಗೂ ಸಲ್ಲದು. ಎಂದರೋ ಮಹಾನುಭಾವಲು, ಅಂದರಿಕೆ ವಂದನಮಲು ಎಂಬ ಭಾವ ನಮ್ಮಲ್ಲಿರಬೇಕು. ಅಲ್ಪ ಕಾರ್ಯ ಮಾಡಿ ಅಧಿಕ ಕಾರ್ಯ ಮಾಡಿದ್ದೇವೆ ಎಂದರೆ ಯಶಸ್ಸು ಕೀರ್ತಿ ನಮಗೆ ಸಿಗುವುದಿಲ್ಲ. ನಮಗಿಂತ ಹೆಚ್ಚಿನ ಅಧಿಕ ಶ್ರೇಷ್ಠ ಕಾರ್ಯ ಮಾಡಿದವರು ಎಷ್ಟೋ ಜನ ಈ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಾವು ಎಂದೂ ಮರೆಯಬಾರದು.

ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನಿಮ್ಮನದಿ, ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಶಿಶುವಾಗು ನಿಮ್ಮನದಿ, ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ.

ಹೆಸರು ಗಳಿಸುವುದು, ಕೀರ್ತಿ ಗಳಿಸುವುದು, ಪ್ರಸಿದ್ಧನಾಗುವುದು, ಹೊಗಳಿಕೆಗೆ ಪಾತ್ರನಾಗುವುದು, ಪ್ರಶಂಸೆಗೆ ಒಳಗಾಗುವುದು, ಪ್ರಸಿದ್ಧನಾಗುವುದು, ಇವೆಲ್ಲ ಆರೋಗ್ಯಕರವಾದ ಶುದ್ಧ ಗಾಳಿ ಅಲ್ಲ. ಕಸ ಕೊಳೆ ತುಂಬಿದ ಧೂಳೆದ್ದ ಗಾಳಿ ಇದ್ದಂತೆ. ಕಣ್ಣಿಗೆ ಕಸ

0: ಕವಿದು ಮೂಗಿಗೆ ಧೂಳು ಕವಿದು ದೇಹದಲ್ಲಿ ಕಶ್ಮಲ ಸೇರಿ ಅನಾರೋಗ್ಯಕ್ಕೆ ಕಾರಣವಾಗುವ ಹಾಗೆ ಆತ್ಮವನ್ನು ಮರೆಸುವ, ಮಾಯೆಯನ್ನು ಕವಿಸುವ, ಕತ್ತಲೆಯನ್ನುಂಟು ಮಾಡುವ ಕ್ರಿಯೆ ಇದು. ಇನ್ನೊಬ್ಬರ ಮಾತಿನಲ್ಲಿ, ಹೊಗಳಿಕೆಯಲ್ಲಿ, ಶಬ್ದಗಳಲ್ಲಿ ಅರ್ಥವಿಲ್ಲದ ಧ್ವನಿಯ ವಾಣಿ ಹೊಗಳಿಕೆ. ಅದನ್ನು ಕೇಳಿ ಆಗುವುದೇನಿದೆ? ಕ್ಷಣಿಕ ಸುಖ, ಕ್ಷಣಿಕ ಹೆಮ್ಮೆ ಅಷ್ಟೇ. ಅಲ್ಲದೆ ಯಾವ ಜೀವೋನ್ನತಿಯೂ ಆತ್ಮೋನ್ನತಿಯೂ ಇದರಿಂದ ಇಲ್ಲ. ನಮಗಿಂತ ಅಸಾಧ್ಯ ಸಾಧನೆ ಮಾಡಿರುವ ವಿಜ್ಞಾನಿಗಳು, ಕಲಾವಿದರು, ಸಾಹಿತಿಗಳು, ಉಪಕಾರಿಗಳು, ಸಜ್ಜನರು, ಸಾಧಕರು ಇರುವಾಗ ಈ ಲೋಕದಲ್ಲಿ, ಈ ಬ್ರಹ್ಮ ಸೃಷ್ಟಿಯಲ್ಲಿ ಪ್ರಕೃತಿ ಅದ್ಭುತ ಉಪಕಾರಿ ಜೀವನಾಧಾರಿ ಆಗಿರುವಾಗ ನಾವು ಅಲ್ಪ ಸಾಧನೆ ಮಾಡಿ ಅದ್ಭುತ ಸಾಧನೆ ಎಂದು ಭಾವಿಸಿಬಿಟ್ಟ ಮಾತ್ರಕ್ಕೆ ನಮ್ಮನ್ನು ಹಸೆಮಣೆ ಮೇಲೆ ಕೂಡಿಸಿ ಆರತಿ ಎತ್ತಬೇಕೆ, ಉಡುಗೊರೆ ನೀಡಬೇಕೆ, ಹಾಡಿ ಹರಸಬೇಕೆ? ಮನ್ನಣೆಯ ದಾಹ, ಕೀರ್ತಿ ವ್ಯಾಮೋಹ, ಹೆಸರಿನ ವ್ಯಾಮೋಹಗಳಿಂದ ಅಹಂ ಹೆಚ್ಚಿ ವಿವೇಕ ನಾಶವಾಗಿ ವಿನಯ ದೂರವಾಗುತ್ತದಷ್ಟೇ, ಪ್ರತಿಷ್ಠೆಗೆ ಬಲಿಯಾಗುತ್ತೇವೆ ಅಷ್ಟೇ. ಆದ್ದರಿಂದ ಹೊಗಳಿಕೆಯನ್ನು ಕಂಡರೆ, ದುಷ್ಟರನ್ನು ಕಂಡರೆ ದೂರವಿರುವಂತೆ, ಹಾವನ್ನು ಕಂಡರೆ ಅಂಜುವಂತೆ ಇರಬೇಕು. ಚಿಕ್ಕ ಮಗುವು ನಿಷ್ಕಲ್ಮಶ ಮನದಿಂದ ಯಾರ ಬಳಿಯಾದರೂ ಪ್ರೀತಿಯಿಂದ ಎತ್ತಿಕೊಂಡರೆ ಹೋಗುವಂತೆ ಇರಬೇಕು. ಹುಲ್ಲು ನೀರು ಹಿಂಡಿ ಕೊಟ್ಟರೆ ಪ್ರೀತಿಯಿಂದ ಹತ್ತಿರ ಬರುವ ಹಸುವಿನಂತೆ, ಅದಕ್ಕೆ ಪ್ರತಿಯಾಗಿ ಹಾಲು ಕೊಡುವಂತೆ ಸಾಧುವಾಗಿ ಉಪಕಾರಿಯಾಗಿರಬೇಕು. ಸದ್ದಿಲ್ಲದ ಸಸಿಯಾಗಿ ಬೆಳೆದು ಮರವಾಗಿ ಹಣ್ಣು ಹೂ ಕಾಯಿ ಬಿಡುವ ಹಾಗೆ ಸಹಜವಾಗಿ ಬೆಳೆದು ನಿಲ್ಲುವ ಗಿಡದಂತೆ ಬಾಳಬೇಕು. ಸದ್ದಿಲ್ಲದೆ ಕಸವನ್ನು ಗುಡಿಸುವ ಪೊರಕೆ ನಾನು, ಕಸ ಗುಡಿಸಿ ಮನೆಯನ್ನು ರಸ್ತೆಯನ್ನು ಚೊಕ್ಕಟಗೊಳಿಸಿ ಜನಕ್ಕೆ ಉಪಕಾರ ಮಾಡಿದ್ದೇನೆ ಎಂದು ಬೀಗದೆ ನನ್ನನ್ನು ಎತ್ತಿ ಹಿಡಿಯಿರಿ, ಮೆರೆಸಿರಿ, ಜೈ ಪೊರಕೆಗೆ ಎಂದು ಕೂಗಿರಿ ಎಂದು ಹೇಳದೆ, ನಿರ್ಮಲಗೊಳಿಸುವ ಕಾರ್ಯ ಮಾಡಿ ಪ್ರಚಾರ ಪ್ರಸಿದ್ಧಿಗಳನ್ನು ಬಯಸದೆ ಕಸ ತೆಗೆದ ಮೇಲೆ ಪೊರಕೆ ಮೂಲೆ ಸೇರುತ್ತದೆ, ಬಾಗಿಲ ಮರೆಯಲ್ಲಿ ಅದು ಕೂಡುತ್ತದೆ. ಹಾಗೆ ಏನನ್ನು ಸಾಧಿಸಿದರೂ ಹೆಸರಿಗಾಸೆ ಪಡದೆ ತೆಪ್ಪಗಿರುವುದು ಸಾತ್ವಿಕ ಗುಣ ಎನ್ನುತ್ತಾರೆ ಡಿವಿಜಿಯವರು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಸಮಯ ಸರಿಯಾಗಿ 9:52.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಸಮಯ ಆಗಿದೆ 9:25. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮನು ಅವರು ಹಾಡಿರುವಂತಹ ಪುಟ್ನಂಜ ಚಿತ್ರದ ಗೀತೆ. ಗೀತೆಯನ್ನು ರಚನೆ ಮಾಡಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವಂತಹ ಕಾವ್ಯ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಹಿಮಪಾತ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಮನು ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಶ್ರೀಗಂಧ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಏನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಮಧುರ ಮೈತ್ರಿ ಚಿತ್ರದ ಗೀತೆಯನ್ನು ರಚನೆ ಮಾಡಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಸಮಯ ಆಗಿದೆ 9:31. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: ಚಂದದ ಹಾಡುಗಳು, ಒಳ್ಳೆಯ ಮಾಹಿತಿ, ದಿನದ ವಿಶೇಷತೆ ಇವೆಲ್ಲದರ ಜೊತೆಗೆ ಮನಸ್ಸಿಗೆ ಮುದ ನೀಡುವಂತಹ ಸೊಗಸಾದ ಕನ್ನಡ ಹಾಡುಗಳನ್ನು ಕೇಳ್ತಾ ಒಂದಷ್ಟು ಮಾಹಿತಿಯನ್ನು ತಿಳ್ಕೊತಾ ಸಾಗೋದೇ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. ಮೊದಲಿಗೆ ಕೆಲವು ಜಾಹೀರಾತುಗಳನ್ನು ಕೇಳ್ಬಿಡೋಣ.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೇಳುಗರು ಎಲ್ರಿಗೂ ಇವತ್ತಿನ ಗಾನಗಂಗೆ ಕಾರ್ಯಕ್ರಮಕ್ಕೆ. ದಿನದ ವಿಶೇಷತೆ ಕುರಿತಾಗಿ ಒಂದಷ್ಟು ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ. ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಬಹಳ ಬಹಳ ವಿಶೇಷತೆಯನ್ನು ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಇಂದು ಬೆಂಗಳೂರು ನಗರದ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನ. ದೂರದೃಷ್ಟಿಯ ಆಡಳಿತಗಾರ, ಜನಪರ ನಾಯಕ ಮತ್ತು ಅಭಿವೃದ್ಧಿಯ ಹರಿಕಾರರಾಗಿ ಕೆಂಪೇಗೌಡರು ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ. ಇವರ ಕುರಿತಾಗಿ ಇವತ್ತು ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಕೆಲವು ಬೆಂಗಳೂರಿನ ಕುರಿತಾಗಿ ಹಾಗೂ ಕೆಂಪೇಗೌಡರ ಕುರಿತಾಗಿ ಇರುವಂತಹ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಸದ್ಯಕ್ಕೆ ಈಗ ಕೇಳಿ PB ಶ್ರೀನಿವಾಸ್ ಅವರು ಹಾಡಿರುವಂತಹ ಮನೆ ಕಟ್ಟಿ ನೋಡು ಚಿತ್ರದ ಗೀತೆ

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೆಂಪೇಗೌಡರ ಜನ್ಮದಿನದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. 16ನೇ ಶತಮಾನದಲ್ಲಿ ಅವರು ಬೆಂಗಳೂರು ನಗರಕ್ಕೆ ಭದ್ರ ಅಡಿಪಾಯವನ್ನು ಹಾಕಿದ್ರು. ಕೋಟೆಗಳು, ಕೆರೆಗಳು, ದೇವಾಲಯಗಳು, ಮಾರುಕಟ್ಟೆಗಳು ಹಾಗೂ ವಿಶಾಲ ರಸ್ತೆಗಳನ್ನು ನಿರ್ಮಿಸುವ ಮೂಲಕ ಒಂದು ಸುಸಂಘಟಿತ ನಗರವನ್ನು ರೂಪಿಸಿದ್ರು. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ನಿರ್ಮಿಸಿದ ಗೋಪುರಗಳು ಅವರ ಯೋಜನಾ ದೃಷ್ಟಿಗೆ ಸಾಕ್ಷಿಯಾಗಿವೆ. ಹೀಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ. ಈಗ ಮತ್ತೆರಡು ಗೀತೆಗಳನ್ನು ಕೇಳಿ ಬನ್ನಿ. ಕರಗಶಕ್ತಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀನಿವಾಸಯ್ಯ ಹಾಗೂ ರಾಜಣ್ಣ. ಕುರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ನಳುವಯ್ಯಾಲ ಶಿಖರು ರಂಜಿಪದು ಗಂಗಾಧರವರ ದಾಕ್ಷಾಯಣ ಶ್ರೀ ಅಣ್ಣಮ್ಮಳಿ ಹಳೆ ಪುರದೊಳಗೆ ಶ್ರೀ ಅಣ್ಣಮ್ಮಳಿ ಹಳೆ ಪುರದೊಳಗೆ

ಇದುವರೆಗೂ ಕಾರ್ತಿಕ್ ಅವರು ಹಾಡಿದಂತಹ ಯಶ್ವಂತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದ್ವಾರಕಿಯವರ ಸಾಹಿತ್ಯಕ್ಕೆ ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ಕೆಂಪೇಗೌಡರ ಬಗ್ಗೆ ಹೇಳೋದಾದರೆ 1510 ಯಲಹಂಕದಲ್ಲಿ ಜನಿಸಿದ ಕೆಂಪೇಗೌಡರು ವಿಜಯನಗರ ಆಸ್ಥಾನದಲ್ಲಿ ಪಳಗಿ 1531 ಆಡಳಿತ ವಹಿಸಿಕೊಂಡು ಹಂಪಿಯಂತಹ ನಾಡು ಕಟ್ಟಬೇಕೆಂದು ಕನಸನ್ನು ಕಂಡವರು. ಆಗ ನಾಡುಕಳ್ಳರ ಕಾಟ ಪಾಳುಬಿದ್ದ ಹಳ್ಳಿಗಳಿಂದ ಬಳಲ್ತಾ ಇತ್ತು. ಆ ಸಮಸ್ಯೆಗಳೆಲ್ಲವನ್ನ ಬಗೆಹರಿಸಿದ ಅವರು ಅಧಿಕಾರವನ್ನು ಜನಸೇವೆಯ ಸಾಧನವಾಗಿಸಿಕೊಂಡರು. 1537 ಬೆಂಗಳೂರು ನಿರ್ಮಾಣಕ್ಕೆ ಮುಂದಾದಾಗ ಅವರು ದೂರದೃಷ್ಟಿ ಎದ್ದು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ನಿರ್ಮಾಣಕ್ಕೆ ಅವರು ಸಾಕಷ್ಟು ದೂರದೃಷ್ಟಿಯಿಂದ ಯೋಚನೆ ಮಾಡಿ ಅವರ ಒಂದು ಒಳ್ಳೆಯತನವನ್ನು ತೋರ್ತಾ ಇದ್ರು. ಮಾಗಡಿ ರಸ್ತೆಯ ಗುಡ್ಡದಿಂದ ಬಯಲನ್ನು ನೋಡಿ ಹವಾಮಾನ ನೀರು ರಕ್ಷಣೆಯ ದೃಷ್ಟಿಯಿಂದ ಸ್ಥಳವನ್ನು ಆಯ್ಕೆ ಮಾಡಿ ಗಡಿ ಗುರುತಿಸಿ 4 ಗೋಪುರವನ್ನು ಕಟ್ಟಿದ್ರು. ಇಂದಿನ ಆ ಗೋಪುರಗಳು ಆ ಗಡಿಯ ಸಾಕ್ಷಿಗಳಾಗಿವೆ. ಇಂದಿನ ನಗರ ಯೋಜಕರಿಗೆ ಪಠ್ಯದಂತಿವೆ. ಇನ್ನು ಮುಂದೆ ಕೇಳಿ SB ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಬಾನನ್ನ ಪ್ರೀತಿಸೋ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೆಂಪೇಗೌಡರು ಮಾಡಿರುವಂತಹ ಕೆಲಸಗಳು, ಅವರ ಸಾಧನೆ, ಅವರ ಮಾದರಿಯನ್ನು ನೆನಪಿಸುವಂತಹ ಸಾಕಷ್ಟು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಚಂದದ ಹಾಡುಗಳು ಕೇಳ್ತಾ ಇವತ್ತಿನ ಗಾನಗಂಗೆ ಸಾಕ್ತಾ ಇದೆ. ಇನ್ನು ಮತ್ತಷ್ಟು ಮಾಹಿತಿಯನ್ನು ಹೇಳೋದಾದರೆ, ಕೆಂಪೇಗೌಡ ಅವರ ಆಡಳಿತದ ಮೂಲ ಮಂತ್ರ ನ್ಯಾಯ ಮತ್ತು ಸಮಾನತೆ. ನ್ಯಾಯ ತಪ್ಪಿದ್ರೆ ಜೀವ ಕೊಡುವೆ ಎನ್ನುವುದು ಅವರ ಘೋಷಣೆಯಾಗಿತ್ತು. 48 ಪಾಳೆಗಾರರಿಗೆ ಪ್ರಾತಿನಿಧ್ಯ ನೀಡಿ ಜಾತಿ ಭೇದವಿಲ್ಲದೆ ಎಲ್ಲ ಸಮುದಾಯವನ್ನು ಆಡಳಿತದಲ್ಲಿ ತೊಡಗಿಸಿಕೊಂಡಿದ್ದ ಅವರು ಸಾಕಷ್ಟು ಪದ್ಧತಿಗಳನ್ನು ನಿಷೇಧ ಕೂಡ ಮಾಡಿದರು. ಅಂದರೆ ದೇವದಾಸಿ, ಬಾಲ್ಯ ವಿವಾಹ ಇಂತಹ ಪದ್ಧತಿಗಳನ್ನು ಕೂಡ ನಿಷೇಧ ಮಾಡಿದರು. ವಿಧವಾ ವಿವಾಹಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಎಲ್ಲ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡಿ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿದರು. ಬೆಂಗಳೂರು ಕರಗದಂತಹ ಹಬ್ಬಗಳ ಮೂಲಕ ಜನರಿಗೆ ಸೌಹಾರ್ದತೆಯ ಪಾಠವಾದರು ನಮ್ಮ ಕೆಂಪೇಗೌಡರು. ಈಗ ಕೇಳಿ ಸತೀಶ್ ಪಾಟ್ಲ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೆಂಪೇಗೌಡ 2 ಚಿತ್ರದ ಗೀತೆ. ಧನಂಜಯ್ ಅವರ ಸಾಹಿತ್ಯಕ್ಕೆ ವರುಣ್ ಉನ್ನಿ ಅವರ ಸಂಗೀತವಿದೆ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಸಮಯ ಸರಿಯಾಗಿ 10 ಗಂಟೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

ಸಮಯ ಆಗಿದೆ 10:35. ಇನ್ನು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳ್ತಾ ಇದ್ದೀರಾ. ಚಂದದ ಮಾಹಿತಿಯೊಟ್ಟಿಗೆ ಸೊಗಸಾದ ಹಾಡುಗಳು ಸಹ ನಿಮ್ಮ ಮನಸ್ಸಿಗೆ ಮುದವನ್ನು ನೀಡ್ತಾ ಇದೆ ಅಂತ ಭಾವಿಸ್ತಾ, ಮತ್ತಷ್ಟು ಮಾಹಿತಿಯನ್ನು ಹೇಳೋದಾದರೆ ಕೆಂಪೇಗೌಡರ ಅವರ ಕೆಲಸದ ಕುರಿತಾಗಿ ಹೇಳೋದಾದರೆ, ಕೆಂಪೇಗೌಡ ಅವರು ಪರಿಸರ ಕಾಳಜಿ ಅನುಪಮ, ನೀರು ಕೃಷಿ ನಿಸರ್ಗ ಎಂಬ ಧ್ಯೇಯದೊಂದಿಗೆ ಧರ್ಮಾಂಬುದಿ ಕೆಂಪಾಬುದಿ ಹಲಸೂರು ಸೇರಿ 1000ಕ್ಕೂ ಹೆಚ್ಚು ಕೆರೆಗಳನ್ನು ಕಟ್ಟಿಸಿದ್ರು. ಕೆರೆ ಕಾಲುವೆ ಜಾಲದಿಂದ ಬರಗಾಲದಲ್ಲೂ ನೀರಿನ ತೊಂದರೆ ಆಗದಂತೆ ನೋಡಿಕೊಂಡ್ರು. ಕೆರೆ ಕಟ್ಟುವಾಗ ಮರ ಕಡಿಯಬೇಡಿ ಎನ್ನುವುದು ಅವರ ತತ್ವವಾಗಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಬೊಂಬಾಟ್ ಹೆಂಡತಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

0: ಲೋ ಮರಿ ಹೋಗಿ ಈ ಬಟ್ಟೆ ಸ್ವಲ್ಪ ಇಸ್ತ್ರಿ ಮಾಡಿಸ್ಕೊಂಡು ಬಾಪ.
1: ಹಾಗೆ ಈ ಮಿಕ್ಸಿ ರಿಪೇರ್ ಮಾಡಿಸ್ಕೊಂಡು ಬಾಪ.
2: ಹಾಗೆ ಆ ಟೈಲರ್ ಹತ್ರ ಬ್ಲೌಸ್ ಲೂಸ್ ಮಾಡಿಸ್ಕೊಂಡು ತನ್ರಿ. ಹಾಗೆ ನಂಗೊಂದು ಕೋನ್ ಐಸ್ ಕ್ರೀಮ್ ತನ್ನಿ.
0: ಓ ಮಿಸ್ಟರ್ ಬ್ರಹ್ಮದೇವ, ಯಾವ ಕೈಲಿ ಬರ್ದ್ಯಪ್ಪ ನನ್ನ ಹಣೆ ಬರಹನ?

ಇನ್ನು ಕೆಂಪೇಗೌಡರವರು ಆರ್ಥಿಕತೆಯಲ್ಲಿ ಅವರು ವೃತ್ತಿ ಆಧಾರಿತ ಪೇಟೆಗಳನ್ನು ಸ್ಥಾಪಿಸಿದ್ರು. ಚಿಕ್ಕಪೇಟೆ, ದೊಡ್ಡಪೇಟೆ, ಅರಳೆಪೇಟೆ, ರಾಗಿಪೇಟೆ, ಬಳೆಪೇಟೆ, ನಗರ್ತಪೇಟೆ ಮೂಲಕ ಪ್ರತಿಯೊಂದು ಕಸಬಿಗೂ ಸಹ ಸ್ಥಳಾವಕಾಶವನ್ನು ಕಲ್ಪಿಸಿದ್ರು. ರೈತರಿಗೆ ಕಡಿಮೆ ತೆರಿಗೆ, ಕಷ್ಟಕಾಲದಲ್ಲಿ ವಿನಾಯಿತಿ ನೀಡಿ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಹಂಚಿದ್ರು. ವ್ಯಾಪಾರಿಗಳಿಗೆ ಸುರಕ್ಷಿತ ಮಾರ್ಗ ಕಲ್ಪಿಸಿ ಬೆಂಗಳೂರನ್ನು ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರವಾಗಿ ಮಾಡಿದ್ರು. ಮಾಗಡಿ, ಸಾವನದುರ್ಗ, ಹುತ್ರಿದುರ್ಗ, ಗಿರಿದುರ್ಗಗಳನ್ನು ಕಟ್ಟಿ ರಕ್ಷಣೆಯನ್ನು ಬಲಪಡಿಸಿದ್ರು. ಆದರೂ ಗೆಲುವು ಮುಖ್ಯವಲ್ಲ, ಗೆದ್ದ ನಂತರವೂ ಮನುಷ್ಯರಾಗಿ ಉಳಿಯುವುದು ಮುಖ್ಯ ಎಂದು ಪ್ರತಿಪಾದಿಸಿದ್ರು. ಮಾತುಕತೆ ಸಂಧಾನಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ರು ನಮ್ಮ ಕೆಂಪೇಗೌಡರು. ಈಗ ಕೇಳಿ ಮನು ಅವರು ಹಾಡಿರುವಂತಹ ಲಕ್ಷ್ಮೀ ಮಹಾಲಕ್ಷ್ಮೀ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಬೆಂಗಳೂರು ಕುರಿತಾಗಿ, ಕೆಂಪೇಗೌಡರ ಕುರಿತಾಗಿ ಚಂದದ ಹಾಡುಗಳು ಬರ್ತಾ ಇದೆ. ಹೀಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಂತಹ ನಮ್ಮ ಕೆಂಪೇಗೌಡರಿಗೂ ಸಹ ಕಷ್ಟದ ದಿನಗಳು ಎದುರಾಗಿತ್ತಂತೆ. ಹೇಗೆ ಅಂತೀರಾ? ಅವರ ಜನಪ್ರಿಯತೆ ಸಹಿಸದ ಅಳಿಯ ರಾಮರಾಯ 1560 ಅವರನ್ನು 5 ವರ್ಷಗಳ ಕಾಲ ಸೆರೆಮನೆಯಲ್ಲಿಡ್ತಾರಂತೆ. ಆದರೆ ಕೆಂಪೇಗೌಡರು ಬಯಸಿದ್ರೆ ಯುದ್ಧವನ್ನು ಮಾಡಬಹುದಿತ್ತು. ಆದರೆ ಸಂಪತ್ತು ಅಧಿಕಾರಕ್ಕಿಂತ ಜನರ ಸಂಪತ್ತು ಮತ್ತು ಅವರ ಜೀವ ಅತ್ಯಮೂಲ್ಯ ಎನ್ನುವ ನಂಬಿಕೆಯಿಂದ ಕೆಂಪೇಗೌಡರು ಆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಬಿಡುಗಡೆಗಾಗಿ ರಾಮರಾಯನ ಮುಂದೆ ಅಂಗಲಾಚಲಿಲ್ಲ. ರಾಮರಾಯನಿಗೆ ಅಪಾರವಾದ ಸಂಪತ್ತು ಕೊಡಬೇಕಾದಾಗ ಪ್ರಜೆಗಳ ಮೇಲೆ ತೆರಿಗೆಯ ಹೊರೆ ಹಾಕಬಾರದು ಎಂದು ಮಗನಿಗೆ ಕಟ್ಟಪ್ಪಣೆ ಮಾಡಿದ್ರಂತೆ. ಶಿಕ್ಷೆ ಅನುಭವಿಸಿ ರಾಜ್ಯಕ್ಕೆ ಮರಳಿದ ನಂತರ ರಾಜ್ಯಭಾರ ಮಗನಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಕ್ಕೆ ಹೋಗಿ 1569 ನಿಧನವನ್ನು ಹೊಂದುತ್ತಾರೆ. ಈಗ ಕೇಳಿ ಉದಿತ್ ನಾರಾಯಣ್ ಅವರು ಹಾಡಿರುವಂತಹ ಲಾಲಿ ಹಾಡು ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಈ ಗೀತೆಗಿದೆ.

ಕೆಂಪೇಗೌಡರವರು ಅನ್ನಕ್ಕಿಂತ ಅಕ್ಷರ ಮುಖ್ಯ ಎಂದು ಪಾಠಶಾಲೆಯನ್ನು ಸ್ಥಾಪಿಸಿದ್ರು. ಕನ್ನಡದಲ್ಲಿ ಆಡಳಿತ ನಡೆಸಿ ಭಾಷಾಭಿಮಾನವನ್ನು ಮೆರೆದ್ರು. ಗವಿ ಗಂಗಾಧರೇಶ್ವರ ದೇವಾಲಯದಂತಹ ವೈಜ್ಞಾನಿಕ ವಾಸ್ತು ನಿರ್ಮಿಸಿ ಕಲೆಗೆ ಆಶ್ರಯವನ್ನು ನೀಡಿದ್ರು. ಇಂದು ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎನಿಸಿಕೊಂಡಿದ್ದರೂ ಅದರ ಆತ್ಮ ಕೆಂಪೇಗೌಡರ ತತ್ವಗಳದ್ದು. ಅವರ ಜಯಂತಿಯಂದು ಕೆರೆ ಉಳಿಸಿ ಹಸಿರು ಬೆಳೆಸಿ ಸಮಾನತೆ ತಂದರೆ ಅದೇ ನಿಜವಾದ ನಮನ. ಇನ್ನು ಮುಂದೆ ಕೇಳಿ ಪುನೀತ್ ರಾಜ್ಕುಮಾರ್ ಅವರು ದನಿಯಾಗಿರುವಂತಹ ಬಿಂದಾಸ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ನಾನ್ ಬಿಂದಾಸ್ ಮಗ.
1: ಹಾಗೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ರು ಸಹ ಎಷ್ಟೊಂದು ಜನರಿಗೆ ಸಾಕಷ್ಟು ನೆಲೆಗಳನ್ನು ಕಂಡುಕೊಟ್ಟಿದೆ, ಜೀವನವನ್ನು ರೂಪಿಸಿದೆ. ಅಂಥ ಒಂದು ಊರಲ್ಲಿದ್ದುಕೊಂಡು ಸಾಕಷ್ಟು ಮಂದಿ ಅವರ ಮಾರ್ಗಗಳನ್ನು ಪಾಲಿಸ್ತಾ ಇರ್ತಾರೆ. ಕೆಂಪೇಗೌಡರು ಕಟ್ಟಿದ ಕೋಟೆ ಕೊತ್ತಲಗಳು ಕಾಲದೊಂದಿಗೆ ಮರೆಯಾದರೂ ಸಹ ಅವರು ಜೀವಿಸಿದ ಮೌಲ್ಯಗಳು ಅಮರವಾಗಿರುತ್ತೆ. ನೀರು ಹಸಿರಿನ ಕಾಳಜಿ, ಎಲ್ಲರನ್ನ ಒಳಗೊಳ್ಳುವ ಆಡಳಿತ, ನ್ಯಾಯನಿಷ್ಠೆ, ಇವೆಲ್ಲವೂ ಇಂದಿನ ಬೆಂಗಳೂರು ಎದುರಿಸುತ್ತಿರುವಂತಹ ಸವಾಲುಗಳಿಗೆ ಉತ್ತರವನ್ನು ನೀಡಬಹುದು. ಪ್ರತಿಮೆ ಜಯಂತಿ ಆಚರಣೆ ಮಾತ್ರ ಸಾಲದು, ಕೆಂಪೇಗೌಡರ ತತ್ವಗಳನ್ನು ಆಡಳಿತದಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದೇ ಅವರಿಗೆ ಸಲ್ಲುವ ನೈಜ ಗೌರವವಾಗಿದೆ. ನಿರ್ಮಾತೃ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡರಿಗೆ ಚಾರಿತ್ರಿಕ ಮಹತ್ವವಿದೆ. ಅವರ ಮಹತ್ವ ನಗರ ನಿರ್ಮಾಣಕ್ಕೆ, ಆಡಳಿತಕ್ಕೆ ಮಾತ್ರ ಸೀಮಿತವಾದುದಲ್ಲ. ವ್ಯಕ್ತಿತ್ವ, ದೂರದೃಷ್ಟಿ, ಜನಪರ ಕಾಳಜಿ, ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಪ್ರೀತಿಯ ಕಾರಣಗಳಿಂದಲೂ ಅವರು ನಮಗೆ ಮಾದರಿ. ಜನಪ್ರಿಯತೆ ಹಾಗೂ ಜನಪರತೆಯ ಅತ್ಯುತ್ತಮ ಸಮೀಕರಣ ನಮ್ಮ ಕೆಂಪೇಗೌಡರು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯ ಪ್ರಕಾಶ್ ಅವರು ಹಾಡಿರುವಂತಹ ಗೋಸಿ ಗ್ಯಾಂಗ್ ಚಿತ್ರದ ಗೀತೆ.

ಇವತ್ತಿನ ಗಾನಗಂಗೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮಾಹಿತಿ, ಹಾಡುಗಳು ಮನಸ್ಸಿಗೆ ಮುದ ನೀಡಿದ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:31. ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್.

0: ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ.
1: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಆರಂಭದಲ್ಲಿ ಕೇಳೋಣ ದಿಲ್ ಪರದೇಸಿ ಹೋಗಯಾ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ ಅವರ ಧ್ವನಿಯಲ್ಲಿ

ಇದಾಗಿತ್ತು ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಹಾಗೂ ಶ್ರವಣ್. ಇವರದೇ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮುಂದಿನ ಗೀತೆ ಸಾಜನ್ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ

ಸುನಹರೆ ಪಲ್ನಲ್ಲಿ ಇದೀಗ ಕೇಳಿ ಸಿರ್ಪ್ ತುಮ್ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಕ್ರಿಶ್ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯ ನಜೀರ್ ಫರಾಜ್ ಅವರದು, ಸಂಗೀತ ರಾಜೇಶ್ ರೋಷನ್.

ಕೊನೆಯದಾಗಿ ಕೇಳೋಣ 1942 ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಅವರ ಧ್ವನಿಯಲ್ಲಿ. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ರಾಹುಲ್ ದೇವ್ ಬರ್ಮನ್.

0: ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಬಿಳಿಗಿರಿಯ ಬಂಧದಲ್ಲಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ರವಿಚಂದ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದವರು ಜಿ ಉದಯ ಶಂಕರ್. ಗೀತೆಗೆ ಸುಮಧುರವಾದ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ಆಮೇಲೆ
1: ರಾಮಚಂದಿರ.

ಸಿಂಹ ಜೋಡಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತದಲ್ಲಿ ಗೀತೆ ರಾಗವು ನೀವು ತಾಳವು ನಾ

ಅಂಧದ ಅರಮನೆ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ರವರೊಂದಿಗೆ ಜಯಚಂದ್ರನ್ ರವರು ಹಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಕೇಳೋಣ ಆಟೋ ರಾಜ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಇಂಪಾದ ಕಂಠದಲ್ಲಿ ಚಿ ಉದಯಶಂಕರ್ ಅವರು ಗೀತೆಯನ್ನ ರಚಿಸಿದ್ದಾರೆ. ರಾಜನ್ ನಾಗೇಂದ್ರರವರ ಸಂಗೀತದಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಂತಕನ ಸಂಚು ಚಿತ್ರದ ಗೀತೆಯನ್ನ. ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಕುವೆಂಪುರವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇದಾಗಿತ್ತು ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 11:30. ಇನ್ನು ಮುಂದೆ ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಂ ಜಯಾನಂದ.
1: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನು ಸಿದ್ದತೆಗಳನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ದತೆಗಳನ್ನು ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.

ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭುವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮ್ಯಾಮ್.
2: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
3: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ 1 ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
2: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
3: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲಿಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡಿಸಿದ್ರು ಮ್ಯಾಮ್ ನಮ್ಮ ಸರ್. ಅದು ಫಸ್ಟ್ ಟೈಮ್ ನಾನು ಹಾಡಿದ್ದು ಸ್ಕೂಲಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ಮ ಕ್ಲಾಸ್ ಟೀಚರ್ ಹಾಡಿಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲ ಪ್ರೋಗ್ರಾಮ್ಸಿಗೂ, ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡ್ಯಾನ್ಸ್ ಅಂದ್ರೂ ತುಂಬಾ ಇಷ್ಟ, ಡ್ಯಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
2: ಜರ್ನಿ
3: ಶುರು ಆಯ್ತು ಮೇಡಮ್.
2: ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನನ್ಗೆ ಹೇಗಾದ್ರೂ ಆಯ್ತು ಅಂತ ಹೇಗ್ ಮಾಡ್ತಿದ್ವಿ?
3: ಅವಾಗ ಅಂದ್ರೆ ನಾವು ಚಿಕ್ಕವ್ರು ಇದ್ವಿ, ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ ಮ್ಯಾಮ್. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್ ಯೂಸ್ ಮಾಡೋ ಆಗಿದ್ದಲ್ಲ ಮ್ಯಾಮ್. ನಾವೇ ಹಾಡ್ತಾ ಡ್ಯಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ ಮ್ಯಾಮ್. ನನ್ಗೆ ಚಿಕ್ಕೋಳಿದ್ದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ ಮ್ಯಾಮ್, ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನು ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
2: ನೀವು ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸೀನಾ ಬೇಗಂ ಅವರು?
3: ನಮ್ದು ಕುಣೆಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ಮ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ನಾನು ಈಗಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ಮ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ ಮ್ಯಾಮ್, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವ್ರು ಎಷ್ಟು ಚೆನ್ನಾಗಿ

0: ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಅವ್ರ ಸಹಕಾರ, ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್, ಎಲ್ಲ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದ್ದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವರು ಹೇಳ್ಕೊಡ್ತಾ ಹಾಡನ್ನ ಕಲಿಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದರೂ ಒಂದು ಹಿನ್ನೆಲೆ ಇತ್ತ ಹೇಗೆ?
0: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ, ಬಟ್ ಅವರು ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟಿಕ್ ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದು ಸಾಂಗ್ಸ್ ಕಲಿಸ್ತಿದ್ರು, ಅವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಬಂದಿದ್ದು, ನಾನು ಸ್ಕೂಲಲ್ಲಿ ಹಾಡ್ತಿದ್ದೆ ಆ ಥರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7 ವರ್ಗೂ ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ 1-2 ಕಿಲೋಮೀಟರ್ ದೂರ ಸಾಸಿವೆಹಳ್ಳಿ ಅಂತ, ಅಲ್ಲಿ ನನ್ನ ಹೈ ಸ್ಕೂಲ್ ಎಜುಕೇಷನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ ಪಿ ಯು ಸಿ ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯಿತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೆಯಲ್ಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೆಯಲ್ಲೇ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತ. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು, ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿ ಕೊಟ್ಟವರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರಪ್ಪ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್, ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸೀನಾ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನವರೆಗೂ ಒಂದು ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನು ಸಂಗೀತ ಕಲಿತಿದ್ದೀನಿ ಅಂದ್ರೂ ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ, ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ, ಮತ್ತೆ ತುಂಬಾ ರಂಗ ಗೀತೆಗಳನ್ನ, ಆಮೇಲೆ ಕಥೆಗಳನ್ನ, ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮೇಡಮ್ ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸೀನಾ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ದು ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೇಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ ಕನ್ನಡ, ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನಂಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರ್ಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲಲ್ಲಿ ಹಾಡಿರುವಂತ ಭಾವಗೀತೆ

0: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು 3ನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳನ್ನ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
1: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ. ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನೋ ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನು ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
0: ಕಂಡೀಷನ್ಸ್ ಇರಲ್ವಲ್ಲ
1: ಅವಾಗ
0: ಹೃದಯಕ್ಕೆ ಹತ್ರ ಆಗುತ್ತೆ,
1: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲ್ಸ ಮಾಡ್ತಾ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನು 3ನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬೋದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ. ಈಗ 1 ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ, ನನ್ಗೆ ನಮ್ ಸ್ಕೂಲಲ್ಲಿ ನಾನು ಹಾಡ್ತೀನಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡಿದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
0: ಓಕೆ ಹಸೀನಾ, ನಾವು ಏನಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗ್ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರ್ಲೆ ಮಾಡ್ತಾ ಇದ್ವಾ ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ? ನಿಮ್ಗೆ ಈಗ ಸಂಗೀತ ಹೇಳ್ಕೊಡ್ತಿರ್ತೀರಲ್ವಾ, ಹೇಗ್ ಅನ್ಸುತ್ತೆ ಮಕ್ಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
1: ಇವಾಗಿನ ಟೈಮ್ಗೆ ಮಕ್ಳು ತುಂಬಾ ಜಾಣರಿದ್ದಾರೆ, ಇವಾಗ ಬಹಳ ಜಾಣರಿದ್ದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಕಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರಬೇಕು. ನಾನು ಇದನ್ನ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರು ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
0: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
1: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವುದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ 2-3 ದಿನ ಆಗಿರಲ್ಲ, ನಮ್ಮ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರಿಗೆ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದು ಅದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ. ಸುಮ್ಮನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ ಎಲ್ಲ ರಂಗದಲ್ಲಿರೋ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್ತಾರೆ ಕಲಿಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡ್ಕೊಟ್ಟೆ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್ ಸಮಯ ಕೊಡಿ ಒಂಚೂರು,
0: ಅಭ್ಯಾಸ
1: ಚೆನ್ನಾಗಿ ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
0: ಕಾನ್ಫಿಡೆನ್ಸ್
1: ಇರ್ಬೇಕು, ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
0: ಸ್ಪರ್ಧಾ ಮನೋಭಾವ, ಈಗ
1: ತುಂಬಾ ಸ್ಪರ್ಧಾ ಮನೋಭಾವ, ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರೂ ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
0: ಹೋಗಿದ್ದೀರಾ ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡಿಸಿದೀರಾ?
1: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್, ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ ನನ್ನ ಸ್ಟೂಡೆಂಟ್ಸ್.

0: ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದರೊಳಗೆ. ಅವಾಗ ಫಸ್ಟ್ ಟೈಮ್ ನನಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದ್ದೀವಿ ಮ್ಯಾಮ್, ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರೆ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನು ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
0: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೀವಿ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನು ಹಾಡಿ.
0: ದರಾ ಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ ಹಸಿನ. ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನಿನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
0: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
1: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರ್ಲಿ, ಆ ರಾಗ ನಾನ್ ಕಲ್ತಿರ್ಬೇಕಾದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ. ಆ ರಾಗದಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ ಮೇಡಮ್, ಅದು ತುಂಬಾ ಇಷ್ಟ.
0: ಯಾವ್ದು ಹಾಡಿ?

0: ಗಾಯತ್ರಿ ಮದುವೆ ಚಿತ್ರದ
1: ಗಾಯತ್ರಿ ಮದುವೆ ಚಿತ್ರದ್ದು ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನೂ ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತನೇ ಮೇಡಮ್, ಅದೇ ಅದರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
0: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸು ಇರುತ್ತಲ್ವಾ ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
1: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಸ್ಕೂಲಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು
0: ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಅದರದೊಂದು ಪರಿಚಯ ಆಯ್ತು ಅಂದ್ರೆ
1: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
0: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸೀನ ಹೀಗಿದ್ರಲ್ವಾ ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸೀನ ಬೇರೆ, ಸಂಗೀತ ಕಲ್ತ ಮೇಲೆ ಆದಂತ ಹಸೀನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
1: ಹಾ, ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ, ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿನ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸೀನಾಗೂ ಇವಾಗಿನ ಹಸೀನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
0: ಹಸೀನಾ, ಈ ಗಜಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
1: ಇದೆ ಮೇಡಮ್.
0: ಹಾಡಿ ಒಂದು.

0: ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ, ಬಹುಶಃ ನಾನು ಆರಂಭಿಕ ಹಂತ ಅಂತಾನೆ ಹೇಳಬಹುದು. ಇದನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರ್ಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ಸರ್ ನಮಸ್ಕಾರ.
2: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರುಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
3: ಹೌದು ಸರ್. ಹಾಂ,
2: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರುಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರುಜೋಡಣೆ ಅಂದರೆ ಏನು ಅಂತ?
3: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
2: ಮೂಮೆಂಟ್
3: ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟು, ಒಂದು ನೀ ಜಾಯಿಂಟು. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸಿಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದ್ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ. ಆ ರೀತಿ ಈ ತೊಂದರೆಗಳು ಎಷ್ಟೊಂದ್ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರುಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಇವು ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
2: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರುಜೋಡಣೆ ಪ್ರಯೋಜನ ಆಗ್ತದೆ ಅಂತ?
3: ಇದು ಮೊಣಕಾಲಿನ ಕೀಲು ಮರುಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ ಮೊಣಕಾಲು ಚಿಪ್ಪು ಸೌಕಳೆ ಅಂತವರಿಗೆ ಇದು ಏನಪ್ಪಾ ಅಂತಂದ್ರೆ ಮರುಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅರ್ಥ್ರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲುಬು ಮುರಿದಿದ್ರೆ ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ ಅದರಿಂದ ಮರುಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತ ಏನಂತೀವಿ, ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳತು ಹೋಗ್ತದೆ. ಕೊಳತು ಹೋದಲ್ಲಿ ಅದು ನೋವು ಉಂಟಾಗ್ತದೆ.

0: ಅಂತ ಪೇಷಂಟ್ಗೆ ಸಹ ಈ ಮರುಜೋರಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ, ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರುಜೋರಣೆ ತುಂಬಾ ಅನುಕೂಲ ಆಗ್ತದೆ.
1: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
0: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇರಂತ. ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.
1: ಓ, ಟಿಬಿ.
0: ಟಿಬಿ ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲರ್ ಕೇಸಸ್ ಅಲ್ಲಿ ಸಹ ನಾವು ಏನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನು ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರುಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಕೀಲು ಮರುಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿಯೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮರುಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಗೆ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನೇ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದ್ವಿ. ಏನು ಸರ್ ಹೇಳಿ ಇದರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ
1: ಲಭ್ಯವಿರಲಿಲ್ಲ.
0: ಹೌದು, ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದರದ್ದು ಏನು ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ.
1: ಓಕೆ,
0: ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ ಮೇಲೆ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ
1: ಇತ್ತು.
0: ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕ್ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ.
1: ಓಕೆ,
0: ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ, ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದ್ರ ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ, ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು.
1: ಓಕೆ,
0: ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶ್ವಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿಟಿ ಸ್ಕ್ಯಾನು ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸ್ಥೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತ, ಸೈಜ್ 2 ಕುತ್ಕೊಳತ್ತ, ಸೈಜ್ 3 ಕುತ್ಕೊಳತ್ತ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೊಸ್ಥೆಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್
1: ಆಗಿಬಿಡುತ್ತೆ.
0: ಯಾಕಂತಂದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿಬಿಟ್ಟು ಅವ್ರು ಮತ್ತೆ ಇಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್
1: ಮಾಡ್ತೀವಿ.
0: ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ

0: ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ,
1: ಹೇಗಿದೆ,
0: ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಗೆ ಗೊತ್ತಾಗತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್
1: ಮಾಡುತ್ತೆ.
0: ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಆಗಬಹುದು. ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ರು ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವು ಈ ಸತಿ ಏನ್ ಮಾಡಿದ್ವಿ, ಸಿ ಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತೀವಿ.
1: ಓಕೆ,
0: ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೂ ಒಂದು ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ ಸಿ ಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಆ ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು.
1: ಓಕೆ,
0: ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ದರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ?
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನೂ ನಾವು ರಿಪ್ಲೇಸ್ಮೆಂಟ್
1: ಮಾಡ್ತೀವಿ.
0: ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಈಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನು ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುಯೇಷನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ. ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರಿ, ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ್ಮೇಲೆ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ, ಹೇಳ್ತಾರಲ್ಲ ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆ
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ.

0: ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸು ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್, ಕಿಡ್ನಿ ಸ್ಟೇಟಸ್, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರಿ, ಈಗ ಆಪರೇಷನ್ ಮಾಡಿಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನು ನಾವು ನೋಡಿಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ಕ್ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರಿ, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗುತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
0: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 5 ಕೋಟಿ ಅಷ್ಟು ನಮ್ಗೆ ಏನಪ್ಪ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸಾರ್ಬ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ ನಾವು ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು ಹೈದರಾಬಾದ್ ಬೆಂಗಳೂರಲ್ಲಿ ಒಂದು ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಆ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸ್ಥೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲ್ಯಾಕ್ಸ್ ಗೆ ನಾವು ಮಾಡ್ತಾ ಇದೀವಿ.
1: ತುಂಬಾ ಅರ್ಧ ಖರ್ಚಲ್ಲಿ.
0: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ.
1: ಸರಿ, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ, ಬಡವರು ಇರ್ತಾರೆ, ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
0: ಹೌದು, ನೀವು ಕೇಳಿದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪಾ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
1: ಹೌದು,
0: ಈಗ ಆದ ಕಾರಣದ ಸಲುವಾಗಿನೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 1 ಲ್ಯಾಕ್ ವರೆಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಎಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
1: ಕೇಂದ್ರ ಮತ್ತು ರಾಜ್ಯ ಸರ್ಕಾರ
0: ಆಲ್ರೆಡಿ ರಿಕಗ್ನೈಸ್ಡ್ ಇದೆ. ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೆ ನಾವೇನಪ್ಪ ಅಂತಂದ್ರೆ ರಿಎಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮು ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗುತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
0: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ, ಏ ಆಪರೇಷನ್ ಮಾಡ್ಕೊಂಡ್ಮೇಲೆ ನಡಿಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಅಡ್ವಾನ್ಸ್ಡ್ ಸರ್ಜರಿ ಅಂಡ್ ಇಟ್ ಈಸ್ ಎ ಟೈಮ್ ಟೆಸ್ಟೆಡ್ ಅಂಡ್ ವೆಲ್ ಅಪ್ರೂವ್ಡ್ ಸರ್ಜರಿ. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದರ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕರು ಪಡ್ಕೋಬಹುದು, ತುಂಬ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷ ಅಣ್ಣ.
3: ಜಗಣ್ಣ ಬನ್ನಿ ಬನ್ನಿ.
2: ಏನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ, ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು. ನೋಡು, ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
3: ಹಣದ ಉಳಿತಾಯ.
2: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ,

0: ಆ ದುಡ್ದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದರೂ ನಾವು ಉಳಿತಾಯ ಮಾಡಬೇಕು
1: ಮುಂದಿನ ದಿನಗಳಿಗೆ ಅಂತ.
0: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
1: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಹಾಗೆ ಇಟ್ರು ಆಗ್ತದ ಅಂತ.
0: ಅದು ಒಂಥರ ಇದ್ದೇ ಇತ್ತದು, ಮೊದಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
1: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
0: ಹೌದೌದು. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭವಾಗಿದ್ದೇ ಈ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
1: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ
0: ಇಷ್ಟಪಡೋದಿಲ್ಲ
1: ಅಲ್ಲಿ ನಾವು ದುಡ್ಡು ಕಟ್ಟಬೇಕು, ಪಾಸ್ಬುಕ್ ತಗೊಳ್ಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ವರ್ಷಕ್ಕೆ ಇಷ್ಟು ಮಿನಿಮಮ್ ಎಲ್ಲ ಇರ್ತದೆ ಅಂತ.
0: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ, ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ. ಮತ್ತೆ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ. ಅಂಥವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
1: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
0: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
1: ಜನ್ಧನ್ 2014ರಲ್ಲಿ ಏನೋ ಬಂತ ಅಂತ.
0: 10 ವರ್ಷದ ಮೇಲೆ ಆಗಿದೆ ಈಗ. ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು, ಮೂಲಭೂತವಾದಂತಹ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
1: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
0: ಹೌದೌದು. ಈಗೇನಾಯ್ತು, ಮೊದಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯಿತು. ಜೊತೆಗೆ ಆ ರೀತಿ ನಗದನ್ನು ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ. ಆದರೆ ಅದು ಸರಿಯಾಗಿ ಗೊತ್ತಾದಂಥ ಫಲಾನುಭವಿಯನ್ನೇ ತಲುಪಬೇಕು ಅಂತಂದರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂಥವರು ಉಳಿತಾಯ ಖಾತೆಯನ್ನು ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯಿತು.
1: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕೆಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
0: ನಿಜ ನಿಜ. ಅದು 4 ತಿಂಗಳಿಗೆ ಒಂದೊಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ದರಿಂದ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂಥವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನು ತೆರೆಯೋದಕ್ಕೆ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದ್ದಾವೆ ಸಂತೋಷಣ್ಣ. ಮೊದಲಿಗೆ ಏನು ಅಂತಂದರೆ ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ. ಆದರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ಲವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನು ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ATMಗಳು ಅಂತಾರಲ್ಲ ಹಣವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನು ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದರೆ, ಅಂದರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇರೋವಂಥವ್ರಿಗೆ ಸುಮಾರು 10,000 ರೂಪಾಯಿವರೆಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೂ ಹಣವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ.
1: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ಇಂಥವರಿಗೆ ತುಂಬಾ ಅನುಕೂಲ ಆಗ್ಬೋದು ಇದು.
0: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂಥ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ ಆಧಾರ್ ಕಾರ್ಡ್ ಇದೆ, ಆಧಾರ್ ಸಂಖ್ಯೆ ಇದ್ರೆ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನು ತೆಗಿಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದರೂ ಆಗ್ಬೋದು.
1: ಅಥವಾ
0: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದರೂ ಆಗ್ಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್, ಅದಾದರೂ ಕೂಡ ಆಗ್ಬಹುದು.

0: ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ, ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನು ಅಲ್ಲಿ ಇಡೋವಂಥ ಅವಶ್ಯಕತೆ ಇರೋದಿಲ್ಲ.
1: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂಥ ATM ಮೆಷಿನ್ನಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿ ಅವರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನು ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸ್ಬೋದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ, ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನು ಒಳಗೊಂಡು ಈ ಖಾತೆಯನ್ನು ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬೋದು. ಈಗ ಈ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನು ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನು ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದರೆ 436 ರೂಪಾಯಿ ವರ್ಷಕ್ಕೆ. ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದಮೇಲೆ ಅಂತಂದರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನು ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನು ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದರೆ 50,000 ರೂಪಾಯಿ ಅವರಿಗೆ ಕೊಡುವಂಥ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂಥದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನು ಸಾಲವನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ, ಮತ್ತು ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ. ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದರೆ ಗಳಿಸ್ತಾ ಹೋಗ್ತಾನೆ.
0: ಹೌದು ಹೌದು ಹೌದು. ಮತ್ತು ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನು ಗೊತ್ತಾದಂಥ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ದರಿಂದನೇ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದರೆ 1,000,000,000 ಕೋಟಿ ರೂಪಾಯಿ ಇದರಿಂದ ಉಳಿತಾಯ ಆಗಿದೆ. ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬೋದು.
1: ಜಗಣ್ಣ, ನಿಮ್ಮ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ ತಿಳಿಸ್ಬೇಕಪ್ಪ. ನಡಿ ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು, ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ಧ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ 2:30.

0: ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಧರ್ಮಸರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯ

ವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಹೋದರರ ಸವಾಲ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸತ್ಯಂ ಅವರದು.

0: ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
1: ರಾವಣನನ್ನ ಕೊಂದ ರಾಮನ ರಾಣಿ ಇವಳು, ಅವಳನ್ನ ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅವಳಿಗಾಗಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ

ಒಂಬತ್ತು ತಿಂಗಳು ತುಂಬತ್ತೆ. ಆ ಅವಧಿ ಕಳೆದ ಬಳಿಕ ಒಂದು ರಾತ್ರಿಯಲ್ಲಿ ಶುಭ ಲಗ್ನಗಳೆಲ್ಲ ಒಂದೆಡೆ ಸಂದಣಿಸಿರುವಂತಹ ಸಮಯದಲ್ಲಿ ಸೀತಾಮಾತೆ ಅವಳಿ ಮಕ್ಕಳನ್ನ ಪಡಿತಾಳೆ. ಅವಳನ್ನ ಆ ಸೂತಿಕಾಗೃಹದಲ್ಲಿ, ಅಂದರೆ ಯಾವ ಬಾಣಂತಿ ಮನೆ ಅಂತ ಹೇಳ್ತೀವೋ ಅಲ್ಲಿ ಪ್ರಸವವನ್ನ ಮಾಡಿಸುವುದರಲ್ಲಿ ನಿಪುಣೆಯಾಗಿರುವಂತಹ ಆ ಮುನಿ ವಧುಗಳೇನೆ ಅವಳಿಗೆ ಉಪಚಾರ ಮಾಡ್ತಿರ್ತಾರೆ. ಶುಭ ಸುದ್ದಿಯನ್ನ ವಾಲ್ಮೀಕಿ ಋಷಿಗಳಿಗೆ ಬಂದು ಮುನಿ ವಟುಗಳೆಲ್ಲ ಹೇಳಿದಾಗ ಅತಿ ಸಂತೋಷದಿಂದ ಉತ್ಸಾಹದಿಂದ ಅವರು ಓಡಿ ಬರ್ತಾರೆ. ಬಂದು ಅವರನ್ನ ನೋಡಿ ಕುಶಲವದಿಂದ ಸೇಚನಂಗೈದು ಅಂತ ಹೇಳ್ತಾರೆ. ಕುಶ ಲವ, ಲವ ಅಂದರೆ ನೀರು ಅಂತ ಕೂಡ ಆಗತ್ತೆ. ಕುಶ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದರ್ಬೆ. ಆ ದರ್ಬೆಯ ನೀರಿನಿಂದ ರಕ್ಷಣೆಗೋಸ್ಕರ ಪ್ರೋಕ್ಷಣೆ ಮಾಡಿ ಅವರಿಬ್ಬರಿಗೂ ಕುಶ ಲವ ಅಂತ ಹೆಸರಿಟ್ರು ಅಂತ ಹೇಳಿ ಇದರ ಅರ್ಥ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಹಿಡಿ ಒಂದು ಮುಷ್ಟಿ ಕುಶವನ್ನು ತೆಗೆದುಕೊಂಡು ಅದನ್ನು ಮಧ್ಯಕ್ಕೆ ಕತ್ತರಿಸಿದಾಗ ಅಗ್ರಭಾಗಕ್ಕೆ ಕುಶ ಅಂತನೂ ಕೆಳಗಡೆಯ ಭಾಗಕ್ಕೆ ಲವ ಅಂತನೂ ಹೆಸರಿದೆ. ಆ ಕುಶದಿಂದ ಮೊದಲು ಹುಟ್ಟಿದಂತಹ ಮಗುವನ್ನು, ಲವದಿಂದ ಆ ಬಳಿಕ ಹುಟ್ಟಿದಂತಹ ಮಗುವನ್ನು ಅವರು ಸೇಚನ ಮಾಡಿಸ್ತಾರೆ ಅನ್ನೋದು ಮೂಲ ರಾಮಾಯಣದಲ್ಲಿ ಬರುವಂಥದ್ದು. ಕುಶ ಲವದಿಂದ ಸೇಚನಂಗೈದು ಕುಶ ಲವ ಅಂತ ಹೇಳಿ ಅವರಿಗೆ ಹೆಸರಿಡ್ತಾರೆ ಅಂತ ಹೇಳಿ. ಹಾಗೆ ಹೆಸರಿಟ್ಟಂತಹ ಆ ಮಕ್ಕಳ ಉದಯದ ಸಮಯದಲ್ಲಿ ಇಡೀ ಪ್ರಕೃತಿಯೇ ಒಂದು ಶುಭ ಸಂಕೇತವನ್ನು ಸೂಚಿಸ್ತಾ ಇದೆ.

ಮೋಹನಾಕಾರರಾದಂಥ ಇಬ್ಬರು ಶಿಶುಗಳು ಜನಿಸಿದ್ದಾರೆ. ಅದನ್ನು ಗಮಕಿಗಳು ಮೋಹನ ರಾಗದಲ್ಲೇ ಅಭಿವ್ಯಂಜನೆ ಮಾಡಿದ್ದಾರೆ. ಅವರು ಜನ್ಮ ತಳೆದಾಗ ಶುಭ ಶಕುನಗಳು ಹೇಗಿದ್ದವು, ಎಲ್ಲ ದಿಕ್ಕುಗಳು ಕೂಡ ಪ್ರಸನ್ನವಾಗಿದ್ದವಂತೆ, ಆಗಸದಲ್ಲಿ ನಕ್ಷತ್ರ ರಾಶಿಗಳು ವಿರಾಜಿಸ್ತಾ ಇದ್ವಂತೆ, ಅಂದರೆ ಮೋಡವಿಲ್ಲದ ಆ ಆಕಾಶ ಅದಾಗಿತ್ತು ಅಂತ. ಹೊಸದಾದಂತಹ ಸುಗಂಧಭರಿತವಾದಂತಹ ಗಾಳಿ ಎಲ್ಲ ದಿಕ್ಕಿನಿಂದ ಬೀಸ್ತಾ ಇತ್ತು. ಮತ್ತೆ ಅಗ್ನಿಗೇಹದಲ್ಲಿ ಅಗ್ನಿಜ್ವಾಲೆ ಪ್ರದಕ್ಷಿಣವಾಗಿ ಅದು ಉರಿತಂತೆ. ಅಪ್ರದಕ್ಷಿಣವಾಗಿ ಉರಿಯೋದು ಅಂದರೆ ಅಪಶಕುನ, ಆದರೆ ಅಗ್ನಿ ಪ್ರದಕ್ಷಿಣಾಕಾರವಾಗಿ ಉರಿಯುವಂಥದ್ದು ಶುಭ ಶಕುನ. ಹಾಗೆ ಅಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಯಿತು. ಕಡಲು ಮೇರೆ ಮೀರಿ ಉಕ್ಕತಂತೆ, ಶುಭದ ಸಂಕೇತ. ಭೂದಾಯಿ ನಲಿತಾಳಂತೆ, ಎಲ್ಲ ನದಿಗಳು ಕೂಡ ತಮ್ಮ ಬಗ್ಗಡವನ್ನು ಕಳೆದುಕೊಂಡು ತಿಳಿಯಾಗಿ ನಿರ್ಮಲವಾಗಿ ನದಿ ಹರಿತಾ ಇತ್ತಂತೆ. ಹಾಗಿದ್ದಂತಹ ಸಮಯದಲ್ಲಿ ಜಗತ್ತಿಗೆ ಆಶ್ಚರ್ಯ ಏನಂದ್ರೆ, ಶಶಿ ರವಿಗಳು ಇಬ್ಬರು ಒಂದೇ ಕಾಲದಲ್ಲಿ ಹುಟ್ಟಿದ್ರೋ ಅನ್ನೋ ರೀತಿಯಾಗಿ ಆ ಇಬ್ಬರು ಮಕ್ಕಳು ಶಿಶುಗಳು ಆ ಆಶ್ರಮದ ಜನರ ಕಣ್ಣಿಗೆ ಗೋಚರಿಸ್ತಾರಂತೆ. ಹೀಗೆ ಬೆಳೆಯುತ್ತಿರುವಂಥ ಮಕ್ಕಳನ್ನು ವಾಲ್ಮೀಕಿ ಮುನಿಗಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ನೋಡಿ.

ವಾಲ್ಮೀಕಿ ಈ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಉಡುಪುಗಳನ್ನ ತೊಡಸಿ ಸಂತೋಷ ಪಡ್ತಾನಂತೆ, ಪಾಲಲೀಲೆಗಳನ್ನ ಆಡಿಸ್ತಾನಂತೆ, ಮಕ್ಕಳನ್ನ ಮುದ್ದು ಮಾಡ್ತಾನಂತೆ, ಅವರಿಗೆ ಬೇಕಾದಂತಹ ಪ್ರೀತಿಯಿಂದ ತಿನ್ನಬಹುದಾದಂತಹ ಎಲ್ಲ ಸವಿಯಾದ ವಸ್ತುಗಳನ್ನ ಕೊಟ್ಟು ಪಾಲಿಸ್ತಾ ಇದ್ದಾನಂತೆ. ಅದು ಎಲ್ಲಿ, ತನ್ನ ತೊಡೆ ಮೇಲೆ ಮಡಿಲಲ್ಲಿ ಇಟ್ಟು ಆ ಮಕ್ಕಳನ್ನ ಬೆಳೆಸ್ತಾ ಇದ್ದಾನೆ. ಅವಾಗವಾಗ ಲಾಲಿಸ್ತಾ ಇರ್ತಾನಂತೆ, ಮುದ್ದು ಮಾಡ್ತಾ ಇರ್ತಾನಂತೆ. ಈಗಲೇ ಜಪ ಮಾಡಬೇಕು, ಈಗಲೇ ತಪಸ್ ಮಾಡಬೇಕು, ಈಗಲೇ ಅನುಷ್ಠಾನ ಮಾಡಬೇಕು, ಈಗಲೇ ಅಗ್ನಿ ಕಾರ್ಯ ಮಾಡಬೇಕು, ಸಾಯಂ ಅಗ್ನಿಗೆ ಈಗಲೇ ಹವಿಸ್ಕೊಡ್ಬೇಕು, ಈ ರೀತಿಯಾದಂಥ ಯಾವ ನಿಯಮವನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸದೆ ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದೆ, ಚೆನ್ನಾಗಿ ಲಾಲನೆ ಮಾಡೋದೆ ಆದ್ಯ ಕರ್ತವ್ಯ ಅನ್ನೋ ಅಂತಹ ದೃಷ್ಟಿಯಿಂದ, ಆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವುಗಳನ್ನು ಬೆಳೆಸ್ತಾ ಇದ್ದಾನಂತೆ. ಹಾಗೆ ದಿನ ದಿನಕ್ಕೆ ಪೂರ್ಣ ಚಂದ್ರನಂತೆ ಬೆಳೀತಿರೋವಂತಹ ಮಕ್ಕಳಿಂದಾಗಿ ಆಶ್ರಮದಲ್ಲಿ ಉತ್ಸವ ಹೆಚ್ಚುತ್ತಾ ಇದೆಯಂತೆ, ದಿನ ದಿನಕ್ಕೆ ಸಂತೋಷ ಅಲ್ಲಿ ವರ್ಧಿಸ್ತಾ ಇದೆಯಂತೆ. ಮತ್ತೆ ವಾಲ್ಮೀಕಿಗೆ ಒಂದು ಸಂಕಟವೂ ಇದೆ.

ಇವರು ಜನಕನ ಮೊಮ್ಮಕ್ಕಳು ಇತ್ತ ಕಡೆ ತಾಯಿ ಕಡೆಯಿಂದ, ತಂದೆಯ ಕಡೆಯಿಂದ ನೋಡಿದ್ರೆ ದಶರಥನ ಮೊಮ್ಮಕ್ಕಳು. ಹೀಗೆ ಅರಮನೆಯಲ್ಲಿಯೇ ಬೆಳೆಯಬೇಕಾಗಿತ್ತು. ವಸ್ತು ವೈಭವಗಳಿಂದ ಕೂಡಿದಂತಹ, ದಾಸದಾಸಿಯರಿಂದ ಪರಿವೃತವಾಗಿರುವಂತಹ ವಾತಾವರಣದಲ್ಲಿ ಬೆಳಿಬೇಕಾಗಿತ್ತು ಅಂತ ಹೇಳಿ ಈ ಒಂದು ಕಾಡಿನಲ್ಲಿ ಬೆಳೆಯುವಂತಹ ದೌರ್ಭಾಗ್ಯ ಇವ್ರಿಗೆ ಬಂತಲ್ಲ, ಕಷ್ಟದಲ್ಲಿ ಬೆಳಿಬೇಕಾಗಿ ಬಂತಲ್ಲ ಅಂತ ಹೇಳಿ ಆ ಸೀತೆ ಮರುಗಬಾರದು ಅನ್ನೋ ಅಂತಹ ಒಂದು ದೃಷ್ಟಿಯಿಂದ ವಾಲ್ಮೀಕಿ ಧಾರಾಳವಾದಂತಹ ಮನಸ್ಸಿನಿಂದ ಅನೇಕ ವಿಧವಾದಂತಹ ವಸ್ತು ವೈಭವಗಳಿಂದ ಆ ಕುಶಲವರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತೆ, ಸಾಧ್ಯವಾದಷ್ಟು ಎಲ್ಲ ವೈಭವಗಳನ್ನು ಒದಗಿಸಿದ್ದಂತೆ. ಹೀಗೆ ಬೆಳೀತಾ ಬೆಳೀತಾ ಅವನ ಒಂದು ಬೆಳವಣಿಗೆಯಲ್ಲಿ ಹುಣ್ಣಿಮೆಯ ಚಂದ್ರ ಹೇಗೆ ದಿನದಿಂದ ದಿನಕ್ಕೆ ಕಳಾಪೂರ್ಣನಾಗ್ತಾನೋ ಆ ರೀತಿಯಾಗಿ ಬೆಳೆದ್ರು ಅನ್ನೋದು ಈ ಪದ್ಯದ ಭಾವ. ಇಲ್ಲಿ ವಾಲ್ಮೀಕಿ ಮುನಿಯ ಉದಾತ್ತವಾದಂಥ ಮಾನವೀಯ ಗುಣ, ಮತ್ತೊಬ್ಬರ ಮನಸ್ಸಿನ ಒಂದು ಆ ಭಾವವನ್ನು ಅರಿತುಕೊಳ್ಳುವಂತಹ ಸಂವೇದನಶೀಲತೆ, ಪರಂಗಿ ತಜ್ಞತೆ, ಇದೆಲ್ಲವನ್ನು ಕೂಡ ಕವಿ ತಂದಿದ್ದಾನೆ. ಮತ್ತೊಂದು ವಿಶೇಷವಾದಂಥ ವಿಷಯ, ಇವನು ಭೂಮಿಯ ಪುತ್ರ, ವಾಲ್ಮೀಕದಿಂದ ಹುಟ್ಟಿದವನು, ಅವಳು ಭೂಮಿಯಿಂದ ಹುಟ್ಟಿದ ಭೂಮಿಜೆ, ಭೂಮಿಯ ಪುತ್ರಿ. ಹಾಗೆ ನೋಡಿದ್ರೆ ಇವರಿಬ್ಬರಿಗೂ ಸಹ ಅಣ್ಣ ತಂಗಿಯರ ಸಂಬಂಧ. ಆ ಜನ್ಮದ ಒಂದು ಆಕರದಿಂದ, ಆ ದೃಷ್ಟಿಯಿಂದ ನೋಡಿದಾಗ ಈ ಮಕ್ಕಳಿಗೆ ಸೋದರ ಮಾವನ ಭಾವ.

ಹಾಗಿದ್ದಾಗ ಇವನು ತನಗೆ ಆದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟು ಅವನು ಇವಳನ್ನು ಕಾಪಾಡ್ದ, ಮಕ್ಕಳನ್ನು ಕೂಡ ಕಾಪಾಡ್ತಿದ್ದಾನೆ ಅನ್ನೋದು ಕವಿಯ ಒಂದು ಭಾವ ಆಗಿದೆ.

ಏಕಾಕಾರವಾಗಿದ್ದಂತಹ ಚೆಲುವು ಎರಡು ರೂಪವಾಗಿ ಮಾರ್ಪಾಡಾಯಿತು. ಏಕಪ್ರಕಾರವಾಗಿದ್ದಂತಹ ಪ್ರಕಾಶ ಎರಡು ಕವಲುಗಳಾಗಿ ಹರಿತೋ. ಮತ್ತೆ ಈ ಗೆಲುವು ಅನ್ನುವಂಥದ್ದು ದಿಕ್ಕುಗಳೊಡನೆ ಗೆಳೆತನ ಬೆಳೆಸದಿಕ್ಕಾಗಿ ಎರಡು ರೂಪವಾಗಿ ಬೆಳೀತಾ ಹೋಯ್ತೋ. ಕೀರ್ತಿ ಅನ್ನೋದು ಎರಡು ಕವಲಾಯಿತೋ. ಸಂತೋಷ ಅನ್ನುವಂತಹ ಬೆಳವಣಿಗೆ ಪೈರು ಹಬ್ಬಿ ಹರಿದಂತಹ ನೆಲವಾಯ್ತೋ. ಒಳ್ಳೆಯ ಒಂದು ವಂಶದ ಸಸಿಯ ಕುಲ, ಒಳ್ಳೆಯ ಕುಲದ ಏಳಿಗೆಯ ರೀತಿಯಾಗಿ ಬೆಳೀತಿರುವಂತಹ ಇವರಿಗೆ ಎರಡು ಕೋಡುಗಳು ಅಥವಾ ಎರಡು ರೆಂಬೆಗಳು ಟೊಂಗೆಗಳಾಗಿ ಟಿಸಿಲೊಡೆದವೋ ಇಲ್ಲ ಮೋಹನಾಕಾರದಂತಹ ಇವರ ಮೋಹಕತೆ ಆ ಒಂದು ಹೊನಲಿನ ರೂಪದಲ್ಲಿ ಎರಡು ಕವಲುಗಳಾಗಿ ಎರಡು ಸೀಳುಗಳಾಗಿ ಹೋಗ್ತಾ ಇದೆಯೋ, ಮತ್ತೆ ಸೊಗಸು ಅನ್ನೋದು ಅವಳಿ ಫಲವಾಗಿ ಕಾಣ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಕುಶಲವರ್ ಕುಶಲದಿಂದ ಕಣ್ಗೆಸೆದರ ಆಶ್ರಮದರ್. ಇಲ್ಲಿ ಕವಿಯ ಒಂದು ಪದದ ಚಮತ್ಕಾರವನ್ನು ಕೂಡ ಗಮನಿಸಬಹುದು. ಕುಶಲವರ್ ಕುಶಲದಿಂದ, ಕುಶಲವರ್ ನಾಮಪದ ಈ ಕುಶಲದಿಂದ ಅನ್ನುವಂತಹ ಒಂದು ವಿಶೇಷಣಕ್ಕೆ ಅವನು ಬಳಸ್ಕೊಂಡಿದ್ದಾನೆ. ಹಾಗೆ ಆ ಆಶ್ರಮದಲ್ಲಿ ಅವರು ಸೊಂಪವಾಗಿ ಬೆಳೀತಾ ಇದ್ರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಮಕ್ಕಳು ತೊಟ್ಟಿಲಲ್ಲಿ ಆಡುವಂತಹ ಆಟವನ್ನ ವರ್ಣನೆ ಮಾಡ್ತಾ ಇದ್ದಾನೆ ಮುಂದೆ.

ಚಾಣಕ್ಯ ಮತ್ತೆ ವಾಲ್ಮೀಕಿ ಇಬ್ಬರೂ ಸಹ ಸಮಸಮವಾಗಿ ಈ ಕುಶಲವರ ಶೈಶವದ ಆ ಬೆಳವಣಿಗೆಯ ಸೊಗಸನ್ನ ಒಟ್ಟಿಗೆ ಅನುಭವಿಸ್ತಾ ಇದ್ದಾರೆ. ಹಾಗೆ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಕೈಕಾಲು ಬಡ್ಕೊಂಡು ಆಟ ಆಡ್ತಾರೆ, ನೆವವೇ ಇಲ್ಲದೆ ನಗತ್ವೆ ಶಿಶುಗಳು ಹಾಗೆ ಅವರು ಕೂಡ ಮಾಡ್ತಾ ಇದ್ದಾರೆ. ಬಾಯಿಗೆ ಕಾರಣವೇ ಇಲ್ಲದೆ ಬೆಟ್ಟಿಕ್ಕಿಕೊಂಡು ಚೀಪ್ತಾ ಇರ್ತಾರೆ. ಹಸುವಾದರೆ ಜೋರಾಗಿ ಅಳೋದು, ಆಗ ಸ್ತನ್ಯಪಾನವನ್ನು ಮಾಡಿಸಿದರೆ ಹಾಲನ್ನು ಕುಡಿಯುವಂಥದ್ದು, ಹಾಲು ಕುಡಿಸಿ ಮಲಗಿಸಿದಾಗ ಒಮ್ಮೆಲೆ ಹೊರಳಿ ಆ ಮಗುಚಿಕೊಳ್ಳುವಂಥದ್ದು, ಮತ್ತೆ ಅಂಬೆಗಾಲನ್ನು ಇಡೋವಂಥದ್ದು, ಮೊಳೆ ಹಲ್ಲು ಮೊಳಿತಾ ಇದೆ, ಜೊಲ್ಲು ಸುರಿತಾ ಇದೆ, ತೊದಲು ತೊದಲು ನುಡಿಗಳು ಹೊರಗೆ ಬರ್ತಾ ಇದೆ, ಮತ್ತೆ ಹಾಗೆ ಹೀಗೆ ದಟ್ಟರಿಸಿ ಎದ್ದು ನಿಲ್ಲುವ ಪ್ರಯತ್ನ ನಡೀತಾ ಇದೆ, ತೊಡರ್ತಾ ಇದ್ದಾರೆ, ಕೈ ನೀಡಿ ಬೇಡ್ತಾ ಇದ್ದಾರೇನೋ ಅನ್ನೋ ರೀತಿಯಾಗಿ ಕೈ ನೀಡ್ತಾ ಇದ್ದಾರೆ, ಹರಿದಾಡ್ಕೊಂಡು ಹೋಗ್ತಾ ಇದ್ದಾರೆ, ದಾರಿಯಲ್ಲಿಯೇ ಮಲ್ಕೊಳ್ತಾ ಇದ್ದಾರೆ, ಕಾಡ್ತಾರೆ, ಕುಣಿತಾರೆ, ಅನೇಕ ವಿಧವಾದಂಥ ಲೀಲೆಗಳನ್ನು ತೋರ್ತಾ ಇದ್ದಾರೆ ಆ ಮಕ್ಕಳು. ಅದನ್ನೆಲ್ಲವನ್ನು ಇಬ್ಬರೂ ಸಹ ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಸೀತೆಗೆ ಸದ್ಯಕ್ಕೆ ಎಲ್ಲ ದುಃಖವೂ ಮರೆತೋಗಿದೆ. ವಾಲ್ಮೀಕಿಗೆ ಕೂಡ ಆ ಮಕ್ಕಳ ಆಟ ಪಾಠಗಳನ್ನು ನೋಡಿ ನೋಡಿ ತನ್ನ ಜಪಾನುಷ್ಠಾನಗಳನ್ನು ಕೂಡ ಬದಿಗಿರಿಸುವಂತಹ ಒಂದು ಮಾನವೀಯ ಪಕ್ವತೆ ಅವನಿಗೆ ಬರ್ತಾ ಇದೆ. ಮುಂದೆ ನೋಡಿ ಆ ಮಕ್ಕಳು ಹಾಗೇ ಬೆಳೀತಾ ಇದ್ದಾರೆ.

ಶೈಶವ ಕಳೆದಿದೆ, ಬಾಲಕರ ಆಗ್ತಾ ಇದ್ದಾರೆ, ಆ ಬಾಲಲೀಲೆಗಳನ್ನು ಕೂಡ ಆಡ್ತಾ ಇದ್ದಾರೆ, ಹಾಗೆ ಚೌಲ ಕರ್ಮವನ್ನು ಮಾಡುವಂತಹ ಒಂದು ಸಮಯ ಕೂಡ ಬಂದಿದೆ. ಶಾಸ್ತ್ರೋಕ್ತವಾಗಿ ವಾಲ್ಮೀಕಿ ಮುನಿ ಅವರಿಗೆ ಚೌಲ ಕರ್ಮವನ್ನ ಮಾಡಿಸಿ ಅಕ್ಷರಾಭ್ಯಾಸವನ್ನ ತೊಡಗಿಸ್ತಾರೆ. ಮತ್ತೆ ಅವರು ಅನೇಕ ವಿಧವಾದಂತಹ ಜಾಣ್ಮೆಯ ಕಲೆಯನ್ನೆಲ್ಲ, ಕಲೆಯ ರಾಜ ಲಕ್ಷಣಗಳೆಲ್ಲ ಅವರಲ್ಲಿ ಒಂದು ಕಡೆ ಸೇರಿದೆ. ಲಲಿತಾಂಗದಿಂದ ಕೂಡಿದ್ದಾರೆ, ಕುಶಲವರು ಕುಶಲರಾಗಿ ಅಲ್ಲಿ ವರ್ಧನರಾಗಿ ರಂಜಿಸ್ತಾ ಇದ್ದಾರೆ. ಹೀಗೆ ಆ ಮಕ್ಕಳ ಒಂದು ಚೆಲುವನ್ನ ಹೇಗೆ ಹೇಗೆ ವರ್ಣಿಸಿದ್ರೂ ಕವಿಗೆ ಸಾಲ್ತಾ ಇಲ್ಲ. ಮತ್ತೆ ಅವರ ಚೆಲ್ವಿಕೆಯನ್ನ, ಮೋಹನದ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಕವಿ ಇವರ ಚೆಲುವಿಕೆಯನ್ನು ವರ್ಣನೆ ಮಾಡೋದಕ್ಕೆ ಎಲ್ಲಿಯೂ ಹೋಲಿಕೆಯಾಗಲಿ ದೃಷ್ಟಾಂತವಾಗಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದೇ ಹೋಲಿಕೆಯನ್ನು ಕೊಟ್ಟರೂ ಕೂಡ ಆ ಹೋಲಿಕೆಗೂ ಮೀರಿದಂಥ ಮೋಹನದ ರೂಪ ಇವರದ್ದು. ಮತ್ತು ಆ ಕೊಡುವಂತಹ ಹೋಲಿಕೆಗಳಾದರೂ ಕಾವ್ಯದಲ್ಲಿ ಬಳಸಿ ಬಳಸಿ ಬಳಸಿ ಅದು ಪುನರುಕ್ತಿಯಾಗಿ ಪುನರುಕ್ತಿ ದೋಷವೇ ಆಗೋಗುತ್ತೆಯೇ ಹೊರತು ಆ ಕುಶಲವರ ಒಂದು ಮೋಹನಾಕಾರವನ್ನಾಗಲಿ ಅವರ ಸೊಬಗನ್ನಾಗಲಿ ಚೆಲ್ವಿಕೆಯನ್ನಾಗಲಿ ಪೂರ್ಣವಾಗಿ ವರ್ಣಿಸಿದಂತಹ ಒಂದು ಸಾರ್ಥಕ್ಯ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯದ ಜೊತೆಗೆ ಈ ಷಟ್ಪದಿಯಲ್ಲಿ ಹೇಳ್ತಾ ಇದ್ದಾನೆ. ರಾಮಚಂದ್ರನ ರಾಮಣೀಯಕವಾದಂತಹ ರೂಪು ಇವರಲ್ಲಿ ಸಂದಳಿಸಿದೆ. ಯಾಕೆ ಅಂದರೆ ರಾಮಚಂದ್ರನೇ ಇವರಿಗೆ ತಂದೆ. ಕಾಮನ ಜನಕ ಅಂದರೆ ವಿಷ್ಣು, ಕಾಮನ ಜನಕ ಅಂದರೆ ಮದನ, ಮದನನ ತಂದೆ ಅನ್ನೋದು ನಮಗೆ ಗೊತ್ತಿದೆ. ಮದನ ಸೌಂದರ್ಯಕ್ಕೆ ಪರಿಭಾಷೆ. ಅವನನ್ನು ಹೋಲಿಸೋಣ ಅಂದರೆ ಎಲ್ಲರೂ ಹೋಲಿಸಿದರೆ ಅವರಿಗಿಂತ ಹೆಚ್ಚಿನ ರೂಪ ಇವನಿಗೆ. ಮಾಧವ ಲಕ್ಷ್ಮಿಗೆ ಒಡೆಯನಾದಂಥ ಮಾಧವ, ಆ ಲಕ್ಷ್ಮಿಯೇ ಚೆಲುವಿನ ಒಂದು ಆಕರ, ಅವಳಿಗೆ ಇವನು ಒಡೆಯ, ಹೃತ್ಕಮಲದಲ್ಲಿ ಅವಳನ್ನು ಇಟ್ಕೊಂಡಿದ್ದಾನೆ. ಅಂಥವನ ಮನೋಹರವಾದ ರೂಪನ್ನು ಇವರಿಗೆ ಹೋಲಿಸೋಣ ಅಂದರೆ ಅದು ಕೂಡ ಹಳೆಯದಾದಂಥ ಹೋಲಿಕೆನೇ ಆಗಿದೆ. ಹಾಗಾಗಿ ಚೆಲುವಿಕೆಗೆ ವಸಂತನನ್ನಾಗಲಿ ಮದನನ್ನಾಗಲಿ ಚಂದ್ರನನ್ನಾಗಲಿ ಯಾವುದನ್ನು ಹೋಲಿಸಿದರೂ ಇವಕ್ಕೆ ಪುನರುಕ್ತಿ ದೋಷ ಅನ್ನೋದು ಸಲ್ಲಿಯೇ ಸಲ್ಲುತ್ತೆ. ಅದೆಲ್ಲಕ್ಕೂ ಮೀರಿದ ಚೆಲುವು ಇವರದು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ಚೆಲುವಿಕೆಯೇ ಕವಲಾದ ರೀತಿಯಾಗಿ ಅವರು 12 ವರ್ಷಗಳನ್ನು ಕಳೀತಾರೆ. ಆಗ ಉಪನಯನ ಸಂಸ್ಕಾರದ ಒಂದು ವೇಳೆ ಬರ್ತಾ ಇದೆ.

ಹನ್ನೆರಡು ವರ್ಷ ಕಳೆದು ಹದಿಮೂರನೇ ವರ್ಷಕ್ಕೆ ಬಂದಾಗ ವೇದೋಕ್ತ ಕ್ರಮದಿಂದ ಉಪನಯನ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಉಪನಯನ ಸಂಸ್ಕಾರಕ್ಕೆ ಬೇಕಾದಂತಹ ದಾನ ಧರ್ಮಾದಿಗಳನ್ನು ಮಾಡಬೇಕಾಗತ್ತೆ. ಅದೆಲ್ಲದಕ್ಕೂ ವಸಿಷ್ಠನಿಂದ ಇವರು ವರ ಕಾಮಧೇನುವನ್ನು ಬೇಡಿ ತರ್ತಾ ಇದ್ದಾರಂತೆ ವಾಲ್ಮೀಕಿ ಋಷಿಗಳು. ಹಾಗೆ ತಂದು ಈ ದಶರಥನ ಮೊಮ್ಮಕ್ಕಳಾದಂಥ ಲವಕುಶರಿಗೆ ಆ ದಶರಥನ ಅರಮನೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತೋ ಅಷ್ಟೇ ವೈಭವದಿಂದ ಇಲ್ಲಿ ಭೋಜನ, ಸುಗ್ರಾಸವಾದಂಥ ಭೋಜನ, ಸುಗಂಧ, ಅಕ್ಷತೆ, ದಾನ ಧರ್ಮ ಎಲ್ಲದರಿಂದಲೂ ಕೂಡ ಸಂಭ್ರಮದಿಂದ ಉಪನಯನ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಬಳಿಕ ಅವರಿಬ್ಬರು ಆದಿತ್ಯರಂತೆ, ಅಂದರೆ ಸೂರ್ಯ ಜ್ಞಾನದ ಸಂಕೇತ. ಉಪನಯನ ಸಂಸ್ಕಾರ ಆದ ಮೇಲೆ ಅವರು ಗುರುಕುಲಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ಸಕಲ ವಿದ್ಯೆಗಳನ್ನು ಕಲಿಬೇಕಾಗತ್ತೆ. ಹಾಗೆ ಕಲಿತು ಜ್ಞಾನ ಸಂಪನ್ನರಾದಾಗ ಅವರು ಆದಿತ್ಯರಂತೆ ತೊಡಗುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ಆದ ನಂತರ ಅವರಿಗೆ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ.

ಈ ಒಂದು ಷಟ್ಪದಿಯಲ್ಲಿ ಕವಿ ರಾಜನಾಗುವವನಿಗೆ ಯಾವ ಯಾವ ರೀತಿಯ ವಿದ್ಯೆಗಳೆಲ್ಲ ಇರಬೇಕಾಗ್ತಿತ್ತು, ಹಿಂದೆ ನಮ್ಮ ಪರಂಪರೆಯಲ್ಲಿ ರಾಜರುಗಳಿಗೆ ಯಾವ ರೀತಿಯ ಶಿಕ್ಷಣಗಳನ್ನೆಲ್ಲ ನೀಡ್ತಾ ಇದ್ರು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ಲವಕುಶರಿಗೆ ಉಪನಯನದ ನಂತರ ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಎಲ್ಲ ರೀತಿಯ ಕರ್ಮಕಾಂಡವನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತೆ ವೇದ ವೇದಾಂತಗಳನ್ನೆಲ್ಲ ಕೂಡ, ಅಂದರೆ ಪೂರ್ವಮೀಮಾಂಸೆ ಉತ್ತರ ಮೀಮಾಂಸೆ ಇದೆಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಅನೇಕ ಬಗೆಯ ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಧರ್ಮಶಾಸ್ತ್ರ, ಧರ್ಮದ ನೆಲೆ ಏನು, ಮತ್ತೆ ರಾಜನೀತಿ ಅಂದರೆ ಏನು, ಇದೆಲ್ಲವನ್ನು ಸಾಂಗೋಪಾಂಗವಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅಂದರೆ ಚತುರ್ದಶ ವಿದ್ಯೆಗಳು ಅಂತ ನಾವೇನು ಹೇಳ್ತೀವೋ ಆ ಎಲ್ಲ ಚತುರ್ದಶ ವಿದ್ಯೆಗಳನ್ನು ಕೂಡ ಸಾಂಗೋಪಾಂಗವಾಗಿ ಅವರಿಗೆ ಹೇಳಿಕೊಟ್ಟು ಆ ಬಳಿಕ ಆ ಕುಮಾರರುಗಳಿಗೆ ಅವರು ಧನುರ್ವೇದವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಪಂಚಮ ವೇದ ಅಂತ ಕೂಡ ಕರೀತಾರೆ ಧನುರ್ವೇದವನ್ನು. ಆ ಧನುರ್ವೇದವನ್ನು ಹೇಳ್ಕೊಟ್ಟು ಆ ನಂತರ ತಾವೇ ಆ ಹೊತ್ತಿಗೆ ರಚಿಸಿದ್ದಂತಹ ರಾಮಾಯಣವನ್ನು ಅದರ ಗಾನವನ್ನು ಇಬ್ಬರಿಗೂ ಶಾಸ್ತ್ರೋಕ್ತವಾಗಿ ಸಂಗೀತ ಶಾಸ್ತ್ರದ ರಾಗ ತಾಳಗಳ ಜೊತೆ ಆರಂಭದಿಂದ ಅಂತ್ಯದವರೆಗಿನ ಅಕ್ಷರಗಳನ್ನು ಬಾಯಿಪಾಠ ಮಾಡಿಸಿದ್ದಾರೆ. ಆ ಕಾವ್ಯವನ್ನು ಎಲ್ಲಿ ಬೇಕಾದರೂ ಅವರು ಹಾಡಬಹುದು ಆ ರೀತಿಯಾಗಿ. ಅಂದರೆ ನಮ್ಮ ಪರಂಪರೆಯಲ್ಲಿ ಒಬ್ಬ ರಾಜ ಆಗೋದು ಒಂದು ತಪಸ್ಸಿದ್ದಂತೆ ಇಷ್ಟು ಶಾಸ್ತ್ರಗಳನ್ನು, ಇಷ್ಟು ವಿದ್ಯೆಯನ್ನು ಎಲ್ಲವನ್ನೂ ಅವನು ಕಲಿತಿರಲೇಬೇಕಾಗ್ತಿತ್ತು. ಪಂಡಿತರನ್ನು ಪೋಷಿಸುವಂತಹವರು, ಧರ್ಮದ ನೆಲೆಗಟ್ಟಿನಲ್ಲಿ ರಾಜ್ಯವನ್ನು ಆಳುವಂಥವರೇ ಆಗಿರ್ತಾ ಇದ್ರು. ಅದನ್ನು ಬಲ್ಲವರು ನಮ್ಮ ಆರ್ಷ ಕವಿಗಳು, ಆ ಪರಂಪರೆಯಲ್ಲಿ ಬರುವಂಥವನು ನಮ್ಮ ಲಕ್ಷ್ಮೀಶ. ಅದನ್ನು ಸೂಕ್ಷ್ಮವಾಗಿ ಸೂಚ್ಯವಾಗಿ ಒಂದು ಷಟ್ಪದಿಯಲ್ಲಿ ಹಿಡಿದಿಟ್ಟಿದ್ದಾನೆ. ಹೀಗೆ ಮಕ್ಕಳು ಸರ್ವಾಂಗ ಸುಂದರರಾಗಿ ಬೆಳೀತಾ ಇದ್ದಾರೆ. ಸೀತೆ ಅದನ್ನು ನೋಡಿ ಅರಿತಾ ಇದ್ದಾಳೆ, ವಾಲ್ಮೀಕಿ ಮೆಚ್ಚುತ್ತಾ ಇದ್ದಾರೆ ನೋಡಿ.

0: ಪಾಠ್ಯೇ ಗೇಯೇಚ ಮಧುರವಾದಂತಹ ರಾಮಾಯಣವನ್ನ ಸೀತೆ ನಲಿಯುವ ರೀತಿಯಾಗಿ, ಆಹಾ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತಿದಾರಲ್ಲ ಅಂತ ಹೇಳಿ ಆನಂದದಿಂದ ನಲಿಯುವಂತೆ ತಾನೇ ಬರೆದಂತಹ ಕಾವ್ಯವನ್ನ ಮಕ್ಕಳು ಅಷ್ಟು ಚೆನ್ನಾಗಿ ಹಾಡಿದ್ದನ್ನ ನೋಡಿ ಕೇಳಿ ವಾಲ್ಮೀಕಿ ಮೆಚ್ಚುವ ರೀತಿಯಲ್ಲಿ ಆ ತಪೋವನದಲ್ಲಿ ಇದ್ದಂತಹ ಸಕಲ ಮುನಿಗಣಗಳೆಲ್ಲ ಕೂಡ ಕೇಳಿ ಬಂದು ತಾವೇ ಸ್ವತಃ ಆ ಮಕ್ಕಳನ್ನ ಕೊಂಡಾಡುವ ರೀತಿಯಲ್ಲಿ ಆ ತರುಣರಿಬ್ಬರು ಕೂಡ ಮಧುರ ವೀಣೆಗಳ ಮೇಳಾಪ ಆಲಾಪಗಳಿಂದೆ ವೀಣೆಗಳ ಜೊತೆಯೇ ಹಾಡ್ತಾ ಇದ್ದಿದ್ದು ಅದನ್ನು ಅಂತ ಹೇಳಿ ರಾಮಾಯಣದಲ್ಲೂ ಕೂಡ ಬರುತ್ತೆ. ಆ ವೀಣೆಗಳನ್ನು ಇಟ್ಕೊಂಡು ಅದರ ಜೊತೆಗೆ ಆಲಾಪವನ್ನು ಮಾಡ್ತಾ ಅವರು ಆ ಗೀತವನ್ನು ಹಾಡ್ತಾ ಇದ್ರಂತೆ. ಯಾವ ಸಂಕೀರ್ಣವಾದಂತಹ ಶುದ್ಧವಾದಂತಹ ಸಾಳಗ ಅನ್ನುವಂತಹ ರಾಗದಲ್ಲಿ ಆ ಅತಿಶಯ ಮೇಲೆ ಪಾಡುವರು. ಅತಿಶಯ ಯಾರಿಗೂ ಇವತ್ತಿಗೆ ಸಾಳಗ ರಾಗವನ್ನು ಹೇಗೆ ಹಾಡಬೇಕು ಅನ್ನೋದು ಬಹುಶಃ ಯಾವ ಸಂಗೀತಗಾರರು ಇವತ್ತಿನವರೆಗೂ ಪ್ರಯತ್ನ ಮಾಡಿಲ್ಲ. ಅದು ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಮಾತ್ರ ಉಲ್ಲೇಖ ಆಗಿರುವಂಥದ್ದು. ಆ ರೀತಿಯಾಗಿ ಅವರು ಶುದ್ಧ ಸಾಳಗದ ಜೊತೆಯಲ್ಲಿ ಸಾಳಗದ ರಾಗದಲ್ಲಿ ಆ ವೀಣೆಗಳ ಮೇಳದಲ್ಲಿ ತಂತ್ರೀಲಯ ಸಮನ್ವಿತರಾಗಿ ಅವರು ಹಾಡ್ತಾ ಇದ್ರೆ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ರಂತೆ. ಅವರು ಹಾಡ್ತಾ ಇದ್ದಿದ್ದು ರಾಮಾಯಣವನ್ನು, ಅದು ಶ್ರೀನಿ ದೇವನಗರಿ ನಿಕೇತನ ಶ್ರೀಪತಿಯ ಚಾರಿತ್ರ. ಲಕ್ಷ್ಮೀ ಕಾಂತ ಬೇರೆ ಅಲ್ಲ, ವಿಷ್ಣುವಿನ ಸ್ವರೂಪ ರಾಮ ಬೇರೆ ಅಲ್ಲ ಅನ್ನೋದು ನಮ್ಮ ಪರಂಪರೆಯ ನಂಬಿಕೆ. ಆ ರಾಮನ ಕಥೆಯಾದಂಥ ರಾಮಾಯಣವನ್ನು ಮಧುರವಾಗಿ ಶ್ರುತಿ ಮಧುರವಾಗಿ ಹಾಡ್ತಾ ಇದ್ದದನ್ನು ಕೇಳಿ ಸಕಲರೂ ಮೆಚ್ಚುತ್ತಾ ಇದ್ರಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ, ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರಪರವಾಗಿ ನಾನು ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತಹ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ ಈ ಹಸಿರು ಸಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು 1 ಜುಲೈವರೆಗೆ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, 36% ರಫ್ತಿನಲ್ಲಿ, 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ 6:40.
5: ಆಕಾಶವಾಣಿ.
6: ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ. ಚಿಲ್ಡ್ರನ್ಸ್ ಆರ್

ಚಿಲ್ಡ್ರನ್ಸ್ ಆರ್ ನಲ್ಲಿ ಇದುವರೆಗೂ ಯುವ ನೃತ್ಯಗಾರ ಶೌರ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಆಶಾ

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಇದೀಗ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ವೇದ ಚಿತ್ರದ ಗೀತೆ ಅಮ್ಮಾಲ್ ಮಲಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೀತೆಗೆ ಸಾಹಿತ್ಯ ಕುನಾಲ್ ವೈರಾಮ್ ಅವರದು, ಸಂಗೀತ ಅಮ್ಮಾಲ್ ಮಲ್ಲಿಕ್ ಅವರದಾಗಿದೆ.

ಸೂರ್ಯವಂಶಿ ಚಿತ್ರದ ಗೀತೆಯನ್ನ ನೀತಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ರಶ್ಮಿ ವಿರಾಗ್, ಸಂಗೀತ ಕೌಶಿಕ್ ಹಾಗೂ ಆಕಾಶ್.

ಸಿದ್ಧತ್ ಚಿತ್ರದ ಗೀತೆಯನ್ನ ಅಂಕಿತ್ ತಿವಾರಿಯವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಕನ್ವರ್ ಜುನೇಜಾ, ಸಂಗೀತ ಗೌರವ್ ದಾಸ್ ಗುಪ್ತಾ ಅವರದು.

0: ಚಿಡಿಯಾ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಮೆಹರಾನ್ ಅಮ್ರೋಹಿ ಅವರದಾಗಿತ್ತು, ಸಂಗೀತ ಶೈಲೇಂದ್ರ ಭರ್ವೆ. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಪುಷ್ಪ 2 ಚಿತ್ರದ ಗೀತೆಯನ್ನ ಮಿಕಾ ಸಿಂಗ್, ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಕ್ವೀಬ್ ಅಲಾಂ, ಸಂಗೀತ ದೇವಿ ಶ್ರೀ ಪ್ರಸಾದ್.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

ವೀರ್ ಸಾವರ್ಕರ್ ಚಿತ್ರದ ಗೀತೆಯನ್ನ ದಿವ್ಯಾ ಕುಮಾರ್ ಹಾಗೂ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಕೇಳಿದಿರಿ. ಹರಿಹರನ್ ಅವರ ದನಿಯಲ್ಲಿ ಕೇಳಿ ಭೋಲಾ ಚಿತ್ರದ ಗೀತೆಯನ್ನ ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

ಫೈಟರ್ ಚಿತ್ರದ ಗೀತೆಯನ್ನ ವಿಶಾಲ್ ದದಲಾನಿ ಹಾಗೂ ಶೇಖರ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಕುಮಾರ್ ಅವರದಾಗಿತ್ತು, ಸಂಗೀತ ವಿಶಾಲ್ ಶೇಖರ್ ಅವರದಾಗಿತ್ತು.

ಗುಲ್ಮೋಹರ್ ಹಿಂದಿ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ನಮ್ಮ ನಿಲಯದಿಂದ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಂಜೆ 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:21ಕ್ಕೆ ಕೃಷಿ ರಂಗ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15ಕ್ಕೆ

ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು. ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಾಗ್ ಜಿಆರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಭಾತ್, ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನ. ಇವಿಷ್ಟು ನಮ್ಮ ನಿಲಯದಿಂದ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಇದೀಗ ಸಮಯ 4:02. ಇಲ್ಲಿಗೆ ನಿಲಯದ ನಮ್ಮ ಕಾರ್ಯಕ್ರಮಗಳು ಮುಕ್ತಾಯವಾಗಲಿವೆ. ಮತ್ತೆ ನಿಮ್ಮ ಭೇಟಿ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮಗಳೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರಗಳು.

ಹಾಡುಗಳು ಕೂಡ ಇಲ್ಲಿ ನೀವು ಕೇಳಬಹುದು. ಈಗ ಮೊದಲನೇದಾಗಿ ಯಾವ ಹಾಡನ್ನ ನಿಮಗೋಸ್ಕರ ಕೇಳಿಸ್ತೀನಿ ಅಂತಂದ್ರೆ, ಸೃಷ್ಟಿ ಭಂಡಾರಿ ಅವರ ಧ್ವನಿಯಲ್ಲಿರುವಂತಹ ಒಂದು ಆಲ್ಬಮ್ ಸಾಂಗ್ ಹತ್ ಫಲ್ದೆ ಅನ್ನೋ ಅಂತ ಗೀತೆ ಕೇಳೋಣ ಬನ್ನಿ.

0: ಹಿಂಗ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಆಲ್ಬಮ್ ಡಿಸ್ಕೋ ಬಲ್ಮಾ ಅದರಿಂದ ಒಂದು ಹಾಡು ನಿಮ್ಗೋಸ್ಕರ, ಆಸಿಸ್ ಕೌರ್ ಮತ್ತು ಮೆಲೋ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು.

ಸಮಯ 4:11 ಆಗ್ತಾ ಇದೆ. ಫೆಮ್ ರೇನ್ಬೋ ಕೇಳ್ತಾ ಇದ್ದೀರಾ. ಈಗ ಒಂದು ಗಜಲ್ ಅನ್ನ ಕೇಳುವಂತಹ ಸಮಯ ಉಸ್ತಾದ್ ಶುಜಾತ್ ಹುಸೇನ್ ಖಾನ್ ಅವರ ಧ್ವನಿಯಲ್ಲಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸಮಯ 4:22 ಆಗಿದೆ. ನೀವೆಲ್ಲರೂ ಕೂಡ ಹಿಂದಿ ಮಿಕ್ಸ್ ಮೆಲೋಡೀಸ್ ನ ಕೇಳ್ತಾ ಇದ್ದೀರಾ. ಈಗ ಮುಂದಿನ ಗೀತೆ ಶಾನ್ ಅವರ ಧ್ವನಿಯಲ್ಲಿ ಭೂಲ್ ಜಾ ಅನ್ನುವಂಥ ಪಾಪ್ ಸಾಂಗ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:27 ಆಗಿದೆ. ನೀವೆಲ್ಲರೂ ಕೇಳ್ತಾ ಇರುವಂತಹ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಮುಂದಿನ ಗೀತೆ ಹಿಂದಿ ಪಾಪ್ ಸಾಂಗ್ ಆಕಾಶ್ ಶೇಟ್

ಆಹಿಸ್ತಾ ಆಹಿಸ್ತಾ ಹಾಡನ್ನ ಕೇಳಿದ್ರಲ್ಲ ಆಲ್ಬಮ್ ಸಾಂಗ್ ಕಜಿ ಕಾಜಿನಾಮಾ ಮತ್ತು ಮುಸಾರ್ ರತ್ ನಜೀರ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಹಿಂದಿ ಮಿಸ್ ಮೆಲೋಡೀಸ್ ಹಾಡನ್ನ ಕೇಳ್ತಾ ಇದ್ದೀರಾ. 4:41 ನೀವು ಎಂಜಾಯ್ ಮಾಡ್ತಾರಂತ ಈ ಕಾರ್ಯಕ್ರಮ. ಮುಂದಿನ ಗೀತೆ ಸ್ವಾತಿ ಮಿಶ್ರಾ ಅವರ ಧ್ವನಿಯಲ್ಲಿರುವಂತಹ ಒಂದು ಆಲ್ಬಮ್ ಡಿವೋಷನಲ್ ಸಾಂಗ್, ಒಂದು ಭಕ್ತಿ ಗೀತೆಯನ್ನ ಕೇಳೋಣ ಮಿಸ್ಡ್ ಮೆಲೋಡೀಸ್ ನಲ್ಲಿ.

ಅನೂಪ್ ಜಲೋಟ ಅವರ ಧ್ವನಿಯಲ್ಲಿ ಗಜಲೊಂದನ್ನು ಕೇಳಿದ್ರಿ. ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ ಅಂತ ಹೇಳಿ ನಿಮ್ಗೆ ನನಗೆ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ 4:52 ಈ ಹೊತ್ತಿನಲ್ಲಿ ನೀವೆಲ್ಲರೂ ಕೇಳ್ತಾ ಇರುವಂಥದ್ದು ಹಿಂದಿ ಮಿಕ್ಸ್ ಮೆಲೋಡೀಸ್ ಕಾರ್ಯಕ್ರಮ. ಮುಂದಿನ ಗೀತೆ ಗುಲಾಮ್ ಅಲಿ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿರುವಂತಹ ಒಂದು ಗಜಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:59 ಆಗಿದೆ. ಇಷ್ಟೊತ್ತು ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ ನ ಕೇಳಿದ್ರೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಇಲ್ಲಿಂದ ನಾನು ಈಗ ಹೊರಡುವಂತಹ ಸಮಯ ಬಂದಾಯ್ತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾರೆ ಮಮತಾ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗೋಯ್ತು, ಈ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ
2: ಸುಜಾತ ಅಲ್ಲ ಮಮತಾ.
1: ಎಸ್, ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ ಸುಜಾತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಯ
2: ಸ್ವಾಗತ.
1: ನೋಡಿ, ಅವ್ರಿಗೋರೇ ಸ್ವಾಗತ ಹೇಳ್ಕೊತಾ ಇದ್ದಾರೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾರ್ಸ್ FM ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ರೆಗ್ಯುಲರ್ ಆಗಿ ನಾನು ಬರ್ತಿದ್ದ ಹಾಗೆ ಪ್ರಶ್ನೆ ಕೇಳೋದಕ್ಕಂತೂ ನಾನು ಸಖತ್ ಆಗಿ ರೆಡಿಯಾಗಿ ಬಂದಿರ್ತೀನಿ. ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿರ್ತೀರಾ. ನೀವು ರೆಡಿ ಆಗಿದ್ದೀರಾ ಅನ್ನೋದಾದ್ರೆ ನೀವೇನು ಮಾಡಬೇಕು ಅಂದರೆ ಐ ಆಮ್ ರೆಡಿ ಅಂತ ಹೇಳಿ ನನಗೆ ಮೆಸೇಜ್ ಮಾಡಬೇಕು. ಸುಜಾತ ಏನಂತ ಮೆಸೇಜ್ ಮಾಡಬೇಕಪ್ಪ?
3: ಐ ಆಮ್ ನಾಟ್ ರೆಡಿ.
1: ಆಹ್, ನೋಡಿ, ನಮ್ಮ ಸುಜಾತನ ಮಾತುಗಳನ್ನ ಕೇಳಬೇಡಿ. ಸುಜಾತ ಏನಂತ ಮೆಸೇಜ್ ಮಾಡ್ಬೇಕಮ್ಮ, ಇನ್ನೊಂದ್ಸರಿ ಹೇಳ್ಬಿಡಮ್ಮ.
3: ಐ ಆಮ್ ರೆಡಿ ಅಂತ.
1: ಈಗ ಸುಜಾತ ರೆಡಿ ಇದಾರೆ. ಸುಜಾತನ್ಗೆ ಮೊದಲನೇ ಪ್ರಶ್ನೆ ಕೇಳೋಣ.
3: ಖಂಡಿತ ಬೇಡ, ನಾನು ಈಗಾಗ್ಲೇ ಪ್ರಶ್ನೆಗಳನ್ನ ಕೇಳಿ ಉತ್ತರ ತಗೊಂಡು ಆಗಿದೆ. ಈಗೇನಿದ್ರು ಮುಂದಿನ ಸರ್ದಿ ನಿಂದು. ಸೊ 11 ಗಂಟೆವರೆಗಿನ 11 ವರೆಗೆ
1: ಪ್ರಯಾಣದಲ್ಲಿ ಜೊತೆ ಆಗ್ತೀನಿ ನಾನಂತೂ. ಆದ್ರೆ ಈಗ 5 ಗಂಟೆ ಈ ಹೊತ್ತಲ್ಲಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್ ಅಂತ ಮತ್ತೊಂದ್ಸಾರಿ ಹೇಳ್ತಾ ನಾನು ಕೇಳೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನನಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ. ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ಪ್ರಶ್ನೆ ಕೇಳಕ್ಕೂ ನಾನು ರೆಡಿಯಾಗಿ ನಿಮಗೆ ಹಂಗೆ ಕರ್ರ ಪ್ರಪ್ ಪ್ರಪ್ ಅಂತ ಹೇಳಿ ಟ್ರಿನ್ ಟ್ರಿನ್ ಅಂತ ರಿಂಗ್ ಮಾಡಿಸ್ಬಿಡ್ತೀವಿ. ಜೊತೆಯಾಗಿ ಸಖತ್ತಾದ ಮಾಹಿತಿ, ಒಳ್ಳೆ ಇನ್ಫಾರ್ಮೇಶನ್, ಪ್ರಶ್ನೆ ಅಪ್ಪೆ ತಪ್ಪಿ ನೀವು ಸರಿಯಾದ ಉತ್ತರ ಕೊಟ್ರೆ ನಿಮಗಿಷ್ಟ ಆಗೋ ಹಾಡು ಇವೆಲ್ಲ ಆಗ್ಬೇಕಾದ್ರೆ ಐ ಆಮ್ ರೆಡಿ ಅಂತ ಹೇಳಿ ನೀವು ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಬೇಕಾದ ಸಂಖ್ಯೆ
3: 9480901013
1: 9480901013 ಒಂದು ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಬೇಗ ಬೇಗ ಹರಿದು ಬರಲಿ. ಕೇಳ್ತಾನೆ ರೀ ಕನ್ನಡ ಕಾಮನವೆಲ್ಲನ 101.3 ಮೆಗಾಹರ್ಟ್ಸ್ ಅನ್ನ. ಅಂದಹಾಗೆ ಈಗ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿರೋದು ನಾನು ಮಮ್ಮತ್ತ. ಈಗ ಬರ್ತಾ ಇರೋ ಹಾಡು

0: 5:07 ಆಗೋಗಿದೆ. ಕನ್ನಡ ಕಾಮನವಿಲ್ಲ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ಎಸ್, ಯಾರಿದ್ದಾರೆ ನಮ್ಮೊಟ್ಟಿಗೆ? ನಮಸ್ಕಾರ, ಐ ಆಮ್ ರೆಡಿ ಅಂತ ಮೆಸೇಜ್ ಹಾಕಿದಂತಹ ಇವರು ಅರಸೀಕೆರೆಯಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ರು. ಯಾರಿದು ಯಾರಿದು ಯಾರಿದು? ಹಲೋ
1: ಹಲೋ,
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಭಾನುಪ್ರಕಾಶ್ ಅಂತ, ಅರಸೀಕೆರೆಯಿಂದ ಆಡಿಟರ್ ಮಾತಾಡೋದು.
0: ನಮಸ್ಕಾರ ಭಾನುಪ್ರಕಾಶ್ ಸರ್, ಐ ಆಮ್ ರೆಡಿ ಅಂತ ಕೇಳಿದ್ದು ನೀವು ಸಂದೇಶ ಕಳಿಸಿದ್ರಿ, ನಾನು ಕೂಡ

0: ಸಾಮಾನ್ಯವಾಗಿ ನಿಮ್ಗೆ ಪೈನಾಪಲ್ ಅನಾನಸ್ ಅಂತ ಹೇಳಿ ಕರಿತೀವಿ, ಗೊತ್ತಲ್ವಾ? ಆ ಒಂದು ಪೈನಾಪಲ್ ಬೆಳೆಯುವುದು ಯಾವುದರಲ್ಲಿ, ಇದು ನನ್ನ ಪ್ರಶ್ನೆ. ಆಪ್ಷನ್ ಎ, ಇದು ಮರದಲ್ಲಿ ಬೆಳೆಯುತ್ತೆ. ಆಪ್ಷನ್ ಬಿ, ಇದು ನಮ್ಮ ಹೆಗಲೆತ್ತರ ಬರುವಂತಹ ಗಿಡದಲ್ಲಿ ಬೆಳೆಯುತ್ತೆ. ಆಪ್ಷನ್ ಸಿ, ಇದು ಭೂಮಿಯಲ್ಲಿ ಅಥವಾ ನೆಲಮಟ್ಟದಲ್ಲಿ ಬೆಳೆಯುತ್ತೆ.
1: ನೆಲದಲ್ಲಿ ಬೆಳೆಯುತ್ತೆ.
0: ನೆಲಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೀರಾ? ಪಕ್ಕನಾ?
1: ಪಕ್ಕ ಪಕ್ಕ.
0: ಶೂರ?
1: ಶೂರ್ ಶೂರ್ ಶೂರ್.
0: ನಿಮ್ಮ ಉತ್ತರ ಏನಾಗಿದೆ ಕೇಳೋದಾದರೆ, ಭಾನುಪ್ರಕಾಶ್ ಅವರ ಉತ್ತರ ಸುಭಾಸ್. ಕಂಗ್ರಾಚುಲೇಷನ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಗೇನಾದ್ರೂ ಗೊತ್ತಿತ್ತಾ ಈ ಒಂದು ಪ್ರಶ್ನೆಗೆ ಉತ್ತರ? ನೀವೇನಾದ್ರೂ
1: ಕಾನ್ಫಿಡೆಂಟ್ ಇದೆ, ಗೊತ್ತಿತ್ತು.
0: ಹೇಗೆ ಹೇಗೆ ಬೆಳೆಯೋದು ನೋಡಿದೀರಾ?
1: ಬೆಳೆಯದ್ ನೋಡಿಲ್ಲ. ನಮ್ಮ ನಾವು ಆಡಿಟರ್ ಆಗಿರೋದ್ರಿಂದ ನಮ್ಮಲ್ಲಿ ಕೆಲವೊಂದು ಜನ ಡೀಲರ್ಸ್ ಎಲ್ಲ ಬೆಳೀತಾರೆ, ಫ್ರೂಟ್ಸ್ ಎಲ್ಲ ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾ ಇರ್ತಾರೆ. ಹಾಗಾಗಿ ನನಗೆ ಒಂದು ಐಡಿಯಾ ಇದೆ, ಯಾಕಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾರಲ್ಲ ಡೀಲ್ ಮಾಡೋದು.
0: ಓಕೆ ಓಕೆ. ಹಾಗಾಗಿ ಅಂದ್ರೆ ಇದು ಫಸ್ಟ್ ಹ್ಯಾಂಡ್ ನಿಮ್ಗೆ ಇನ್ಫಾರ್ಮೇಶನ್ ಇರೋದ್ರಿಂದ ತುಂಬಾ ಈಸಿಯಾಗಿ ಗೊತ್ತಾಗಿದೆ. ಓಕೆ, ನಾನು ಹಾಗಾದ್ರೆ ಈ ಪ್ರಶ್ನೆಯ ಜೊತೆಯಾಗಿ ಇನ್ನೊಂದು ಪ್ರಶ್ನೆನ ಕೇಳ್ತೀನಿ ನಿಮ್ಗೆ. ಇದು ಕೂಡ ತೀರಾ ಸಿಂಪಲ್ ಆದ ಪ್ರಶ್ನೆ, ಇದು ಕೂಡ ಪೈನಾಪಲ್ ಗೆ ಸಂಬಂಧಪಟ್ಟಿರುವಂತದ್ದೇ. ಸರಿ, ಇದು ನಾವು ಸಾಮಾನ್ಯವಾಗಿ ಪೈನಾಪಲ್ ತಿಂತಿದ್ದ ಹಾಗೆ ಬಾಯಿಯಲ್ಲಿ ಒಂದಷ್ಟು ಜನಕ್ಕೆ ಹುಣ್ಣಿನ ತರ ಫೀಲ್ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಕಟ್ ಆಗುತ್ತರ ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಯಾಕಕ್ಕೆ ಏನಾದ್ರೂ ಐಡಿಯಾ ಇದೆಯಾ?
1: ಅದು ಐ ಥಿಂಕ್ ಇದು ಸ್ವಲ್ಪ ವರ್ಟ್ ಆಗಿರುತ್ತೆ ಹಣ್ಣದು.
0: ಓಕೆ.
1: ತಿನ್ನುವಾಗ ಸ್ವಲ್ಪ ರಫ್ಲಿ ನಾಲ್ಗೆಗೆ ಡಿಫರೆನ್ಸ್ ಟೇಸ್ಟ್ ಕೊಡುತ್ತೆ.
0: ಓಕೆ, ನಾನು ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ, ಬ್ರೊಮೆಲೇನ್ ಎನ್ನುವಂತಹ ಒಂದು ಪ್ರೋಟಿಯೋಲೆಟಿಕ್ ಎನ್ಸೈಮ್ನಿಂದ.
1: ಓಕೆ.
0: ಆಪ್ಷನ್ ಬಿ, ಬಹಳ ಒರಟಾಗಿರೋದ್ರಿಂದ. ಆಪ್ಷನ್ ಸಿ, ಅದರ ರುಚಿಯಿಂದ. ಏನಿರಬಹುದು?
1: ಐ ಥಿಂಕ್ ಅದರ ರುಚಿಯಿಂದ ಇರಬೇಕನ್ಸುತ್ತೆ.
0: ಅದರ ರುಚಿಯಿಂದ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೊ ಇವತ್ತು ನಾನು ನಿಮ್ಗೆ ಕೇಳಿದಂತಹ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಕೊಟ್ಟಿರೋದು ಹೇಗಿದೆ? ಉತ್ತರ ಸರಿನಾ? ಸಾರಿ ಸರ್, ನಿಮ್ಮ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಪೈನಾಪಲ್ ನಲ್ಲಿ ಇರುವಂತಹ ಬ್ರೊಮೆಲಿನ್ ಅನ್ನುವಂತಹ ಒಂದು ಪವರ್ಫುಲ್ ಆದ ಒಂದು ಪ್ರೋಟಿಯೋಲೈಟಿಕ್ ಎನ್ಝೈಮ್. ನಾನು ನಿಮಗೆ ಅದನ್ನ ಆಪ್ಷನ್ ಎ ಅಂತ ಹೇಳಿ ಕೊಟ್ಟಿದ್ದೆ. ಎಸ್. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆಕ್ಚುಲ್ ಆಗಿ ಸಾಮಾನ್ಯವಾಗಿ ಪೈನಾಪಲ್ ಮೊದಲಾಗಿ ನ್ಯಾಚುರಲ್ ಆಗಿ ಹೈಲಿ ಆಸಿಡಿಕ್ ಇರುತ್ತೆ. ಆ ಒಂದು ಕಾರಣದಿಂದ ನಿಮ್ಮ ಬಾಯಿಗೆ ಇದೊಂದು ತಗಲಿದಂತಹ ಸಮಯದಲ್ಲಿ ಈ ಬ್ರೊಮೆಲಿನ್ ಸ್ಟ್ರಿಪ್ಸ್ ಏನಿದೆ ಅದು ನಿಮ್ಮ ಬಾಯಿಗೆ ತಗಲಿದ ನಂತರದಲ್ಲಿ ಈ ಒಂದು ಹುಣ್ಣಿನ ರೀತಿಯ ಫೀಲೋ ಅಥವಾ ಬರ್ನಿಂಗ್ ಸೆನ್ಸೇಷನ್ ಉಂಟು ಮಾಡುತ್ತೆ. ಯಾಕೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಇನ್ಫಾರ್ಮೇಶನ್ ಏನಾದ್ರೂ ಇದೆಯಾ? ಗೆಸ್ ಮಾಡಬಹುದಾ?
1: ಇಲ್ಲ, ನನಗೆ ಅದರ ಬಗ್ಗೆ ಅಷ್ಟಿಲ್ಲ, ಯಾಕಂದ್ರೆ ಓದಿದ್ದೆಲ್ಲ ನಾವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ.
0: ಓಕೆ, ಆಕ್ಚುಲಿ ಆಗಿ ಇವತ್ತು ಇಂಟರ್ನ್ಯಾಷನಲ್ ಪೈನಾಪಲ್ ಡೇ. ಇಂಟರ್ನ್ಯಾಷನಲ್ ಪೈನಾಪಲ್ ಡೇ ಅನ್ನ ಆಚರಿಸ್ತಾ ಇದೀವಿ. ನೀವು ಆಕ್ಚುಲ್ ಆಗಿ ನಾನು ಕೇಳಿದಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟರು, ಬಟ್ ಎರಡನೇ ಪ್ರಶ್ನೆ ನಾನು ತುಂಬಾ ಸಡನ್ ಆಗಿ ಕೇಳಿದೆ ನಿಮ್ಗೆ, ಹಾಗಾಗಿ ಬಹುಶಃ ಉತ್ತರ ಕೊಡಕ್ಕಾಗ್ಲಿಲ್ಲ. ಬಟ್ ಇವತ್ತು ಪೈನಾಪಲ್ ಡೇ ಆಗಿರೋದ್ರಿಂದ ಪೈನಾಪಲ್ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಇಂದ ತಿನ್ನುವಾಗ ಅಥವಾ ಇವತ್ತೇ ನೀವು ಮನೆಗೆ ಹೋದಂತ ಟೈಮ್ನಲ್ಲಿ ನೀಟಾಗಿ ಪೈನಾಪಲ್ ತರಿಸ್ಕೊಂಡು ಎಂಜಾಯ್ ಮಾಡ್ತಾ ಎಲ್ಲ ಇನ್ಫಾರ್ಮೇಶನ್ ನೆನಪಿಸ್ಕೊಳ್ಳಿ, ಆಗ್ಬೋದಾ?
1: ಖಂಡಿತ, ಖಂಡಿತ.
0: ಥ್ಯಾಂಕ್ ಯು ಭಾನುಪ್ರಕಾಶ್. ಥ್ಯಾಂಕ್ ಯು, ಶುಭ ಸಂಜೆ. ನೀವು ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೋಸ್ಕರ ಯಾರಿವನು ಕನ್ನಡದವನು ಈ ಗೀತೆ ನಿಮ್ಗೋಸ್ಕರ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಿಮ್ಗೂ ಕೂಡ ಕೇಳಿದ್ರಿ ಅಲ್ವಾ, ನಮ್ಮ ಭಾನುಪ್ರಕಾಶ್ ಅವರ ಜೊತೆಯಾಗಿ ನಾವೀಗಷ್ಟೇ ಮಾತಾಡಿದ್ವಿ. ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ರು. ಮೊದಲನೇ ಉತ್ತರ ರೈಟ್, ಬಟ್ ಎರಡನೇ ಉತ್ತರ ಸ್ವಲ್ಪ ತಪ್ಪಾಗಿತ್ತು. ಇವರ ಹಾಗೆ ನೀವು ಕೂಡ ಐ ಆಮ್ ರೆಡಿ ಅಂತ ನನಗೆ ಸಂದೇಶ ಕಳುಹಿಸಿ ಕೊಟ್ಟರೆ ನೀವು ಕೂಡ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಬಹುದು. ಕೇಳ್ತಾ ಇರಿ ಜೊತೆಯಾಗಿರಿ ಇದು ಎಫ್ ಎಂ ರೈನ್ಬೋ 101.3. 9484809101 ಮೂರಕ್ಕೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿಕೊಡಿ. ನನಗೆ ಹೇಳಿ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನಮ್ಮ ಜೊತೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಐ ಆಮ್ ರೆಡಿ ಅಂತ ಹೇಳಿ ಮೆಸೇಜ್ ಮಾಡಿ ಈಗ ಮಾತಾಡಿ ಉತ್ತರ ಕೊಡೋದಕ್ಕೆ ರೆಡಿ ಆಗಿರುವಂತವರು ಆನಂದ್ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ನಮ್ಮ ನಾನ್ ಸ್ಟಾಪ್ ಸಂಜೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಆನಂದ ಕುಲಕರ್ಣಿ ಅವರೇ, ಸುಲೇಪೇಟೆಯಿಂದ ಮೆಸೇಜ್ ಮಾಡಿದ್ರಿ. ಸೊ ನಾನು ನಿಮಗೆ ಕೇಳುವ ಪ್ರಶ್ನೆ ಈ ರೀತಿಯಾಗಿದೆ, ತೀರಾ ಸಿಂಪಲ್ ಪ್ರಶ್ನೆಗಳು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, DRM ತರಂಗಾಂತರ 603 kilohertz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತಿ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ. ಆತ್ಮೀಯರೇ, ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ.

ಶ್ರೋತೃ ಬಾಂಧವರಿಗೆಲ್ಲ ಗಿರ್ಮಿಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಮುಗುಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇನ್ನು ಮುಂದೆ ಕೇಳಿ ಮುಂಗಾರು ಮಳೆ ಟು ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ತೊಂಬತ್ತು ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಸಮಯ ಆಗಿದೆ 5:41. ಇನ್ನು ಮುಂದೆ ಬಜರಂಗಿ 2 ಚಿತ್ರದ ಗೀತೆ ಹಾಡಿದ್ದಾರೆ ಸಿದ್ ಶ್ರೀರಾಮ್, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಶ್ರೇಯಾ ಘೋಷಾಲ್ ಹಾಗೂ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:51. ಇನ್ನು ಮುಂದೆ ಕೇಳಿ ಲವ್ 360 ಚಿತ್ರದ ಗೀತೆ, ಹಾಡಿದ್ದಾರೆ ಸೆಜ್ ಶ್ರೀರಾಮ್. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಅರಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯುವರತ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ತಮನ್ SS ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದುವರೆಗೂ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6 ಗಂಟೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
2: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
4: ಶುಭೋದಯ ಕರ್ನಾಟಕ.
6: ತೊರೆದು ಜೀವಿಸಬಹುದೇ
1: ದಾಸರ ಪದಗಳು,
6: ಹರಿ ನಿನ್ನ ಚರಣಗಳ
4: ವಚನಗಳು,
6: ಉಳ್ಳವರು ಶಿವಾಲಯವ ಮಾಡುವರು
1: ಸಾಂಪ್ರದಾಯಿಕ ಗೀತೆಗಳು.
4: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
3: ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:10. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗ, ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. 7:45 ಸಮಾಚಾರ ದರ್ಶನ, 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15 ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಅಲ್ಫಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ, ನಾಳೆ ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. ರಾತ್ರಿ 8:00 ಮನದ ಮಾತು ಮರು ಪ್ರಸಾರವಾಗಲಿದೆ. ಇನ್ನುಳಿದಂತೆ ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ ಕಾರವಾರ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, 8:35 ಭಾರತದ ಗೌರವಾನ್ವಿತ ಉಪರಾಷ್ಟಪತಿಯವರ ಬೆಂಗಳೂರು ಭೇಟಿಯ ಬಾನುಲಿ ವರದಿ, ಬೆಂಗಳೂರಿನಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಮಹೋತ್ಸವದಲ್ಲಿ ಗೌರವಾನ್ವಿತ ಉಪರಾಷ್ಟಪತಿಯವರು ಭಾಗವಹಿಸಿದ್ದರು, ಇದರ ಬಾನುಲಿ ವರದಿ 8:35 ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 10:55 ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದಿಂದ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ಮಹಿಳಾ ಸಬಳಿ

0: ಪ್ರಾಧಿಕರಣದ ಧ್ವನಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರಿಂದ ಮಾತುಕತೆ ಕೇಳಿಬರಲಿದೆ. ಬೆಂಗಳೂರು ಕೇಂದ್ರದ ಕೊಡುಗೆ 12:35 ಆರೋಗ್ಯ ಸಂಚಿಕೆ, ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಸಂದರ್ಶಕರು ನಿರ್ಮಲಾ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಕರ್ನಾಟಕ ಭೇಟಿಯ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ನಶಾಮುಕ್ತ ಭಾರತ ಸಮಾವೇಶ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ದ್ರವ್ಯ ನಿಗ್ರಹ ಮತ್ತು ಕಳ್ಳಸಾಗಣೆ ವಿರೋಧಿ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಗಳ ಬಾನುಲಿ ವರದಿ ಪ್ರಸಾರವಾಗಲಿದೆ. 5:45 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಇವೆಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಸಮಯ ಆಗಿದೆ 6:15. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
2: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ 15 ವರ್ಷ, 15 ವಯಸ್ಸಿನಲ್ಲಿ ನಾನು ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ಬರು ಶಿವಪ್ಪ ಸಾಣಭವರು ಅಂತ ಪಿಟ್ಲವರು ಒಬ್ಬರು ಸಾಣಸ್ವತ್ರು, ಅಲ್ಲಿ ನನ್ನ ನೋಡಿದ್ರು, ಏನಪ್ಪ ಏನು ಹುಡುಗ ನಾಟಕ ಬರ್ತೀಯೇನು ಅಂತ ಕೇಳಿದರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾ ಇತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನ ಮಲಗಿತು, ಬೆಳಗ್ಗೆ ಜಾಮ ಯಾರಿಗೂ ತಿಳಿದಿದ್ದ ಹಾಗೆ ಸೇರಿದ್ರು, ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದ್ದೆ ಅವ್ರ ಕಂಪನಿ ಅಪೀಂದ್ರಗಳು ಅಂತ ಒಬ್ಬರು ಜೈನ ಕಂಪನಿ. ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗೋ ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಗಳು ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ 3 ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮೆಲ್ಲಗೆ ಹೋದೆ. ನಾಟಕ ನಡೀತಾ ಇತ್ತು. ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ ಎಷ್ಟು ಕಾಲು ಗಂಟೆ ನೋಡಿರ್ಬೋದು, ಫಿನಿಷ್ಡ್. ನಾನು ಬರೆಯೋದವ್ರು ಇಲ್ಲಿ ಏನು ಅಂತ ಈ ಭೀತಿ ಶುರು ಆಯ್ತು ನನಗೆ. ಅವ್ರು ಇಲ್ಲದವ್ರು ಒಂದು ವೇಳೆ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡಿದ ಅಂದರು. ಬಂದೆ ಸರ್, ಬಾ ಒಳಗೆ. ಅಷ್ಟೊತ್ತಿಗೆ ನಾಟಕದವರೆಲ್ಲ ಬಣ್ಣ ಅಳಿತಾ ಇದ್ರು, ಅಳಿಸ್ತಾ ಇದ್ರು ಎಣ್ಣೆ ಹಾಕಿ. ಅವರೆಲ್ಲ ನೋಡೋಕೆ ಬಂದರು. ನನ್ನ ದಿಗಳು ಏನು ಮಾತಾಡಿಸ್ತಾರೋ ಅಂತ. ನೀನು ಹಾಕ್ತೀನೋ ಅಂದರು ಅಂದರು. ಮಾತಾಡಲಿಲ್ಲ. ಬೇಡ ಇವಾಗ ಮಲ್ಕೊ, ನೀ ಬಟ್ಟೆ ಬರೀ ತಂದಿದ್ದೀಯ, ಎಲ್ಲಿ ನಿನ್ನ ಬಟ್ಟೆ ಬರೀ? ಹೊರಗಿಟ್ಟಿದ್ದೆ, ತರ್ತೀನಿ ಅಂದೆ. ಹೊರಗೋದೆ, ಆ ಟಿಕೆಟ್ ವಾಲೆಟ್ ಮಾತ್ರಲ್ಲ ಟೇಬಲ್ ಮೇಲೆ ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ. ಕಾಣೆ ಹೊರಗೆ ಬಂದು ಎಲ್ಲಿ ಬಟ್ಟೆ ತರಲಿಲ್ಲ ಅಂದರು. ನೀನು ಸ್ವಾಮಿ ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ, ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಹಾಗ ಏನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೆ ಕುಸಿಲಕ್ಕೆ. ಆವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೂ ಅಲ್ಲ, ಸ್ನಾನ ಮಾಡಿ ಆಗಿತ್ತು. ಆವಾಗ ಈ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನು ತಿಂದೆ. ಆಮೇಲೆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಆಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ, ಒಳ್ಳೆ ಹಾಡು. ಹರಿಶ್ಚಂದ್ರ, ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ದುಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ ನನಗೊಂದು ಸೇವಕನ ಪಾಠ ಮಾಡಿ ನೆಲೆಸಬೇಕು ಏನೋ ವೈಮನಸ್ಸಿನಲ್ಲಿ ಏನೋ ಬಿದ್ದುಬಿಟ್ಟೆ ಕಂಪ್ ಬೇಡ ಆಯಿತು ಅಂತ ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು ಅಲ್ಲಿ ಬರೋದು ಬಾಟ ಹೋದೆ 20 ರೂಪಾಯಿ ಸಂಬಳ ಮಾಡಿದರು 2 ತಿಂಗಳಿದ್ದೆ ಅಲ್ಲೂ ನಾನು ಸರಿ ಬೆಳೆಯಲ್ಲ ಸೀರೆ ಹೊರಟೋಗ್ಬಿಟ್ಟೆ ಉಡುಪಿಗೆ ಸಂಗೀತ ಕಲಿಯೋಕ್ಕೋಸ್ಕರ ಅಲ್ಲಿ ಒಂದು 3-4 ಸಂಗೀತ ಆಗಿದ್ದಾರವಾಗಿ ಬರಲಿದ್ದಾರೆ ನಾಣ್ಯಗಳ ಕಂಪನಿ ಅದು ಕುಮಟಾದಲ್ಲಿ ಇತ್ತು ಅಲ್ಲಿ ಕರೆದ್ರು ಹೋದೆ ಹೋಗಲಿ ಯಾಕೆ ಹೇಳ್ತೀನಿ ಭವಾನಿ ಭಾಳ ಲಾಸು ಊಟಕ್ಕಿಲ್ಲ ಏನೇನು ಮಾಡಿ ರಾಮಚಂದ್ರ ಆಯ್ರು ಕುಪ್ಪಣ್ಣಾಚಾರ್ಯರು ನಾನು 3 ಜನ ನಾವು ಯಾವ ಊರಿಗೆ ಹೋದರೂ ನಮ್ಮಲ್ಲಿ ತುಂಬ ನಂಬಿಕೆ ನಾವು ಅವ್ರನ್ನ ಸುಧಾರಿಸಿಬಿಟ್ಟು ಕಂಪ್ನಿ ತೊಗೊಂಡೋಗ್ರೆ ಮತ್ತೊಂದು ಊರಿಗೆ ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು ನಾನು ಕಂಪ್ನಿ ಪ್ರಾರಂಭ ಮಾಡುವ ಮೊದಲಿನ ಕಥೆ ಇದು ನಾವು ಧರ್ಮಸ್ಥಳಕ್ಕೆ 12ನೇ ಇಸ್ವಿಯಲ್ಲಿ ಬಂದವರು 14ನೇ ಇಸ್ವಿಯಲ್ಲಿ ಹೊರಟೋದ್ರಿ 4 ವರ್ಷ ಇದ್ದವರಿ ಅವ್ರು ಕಂಪ್ನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊರಿಸಿ ಅಲ್ಲ ಮೋಸ ಮಾಡೋದು ನಾನು ಹೇಳೋದಿಲ್ಲ ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು ಮಂಗಳೂರು ಉಡುಪಿ ಮಂಟವಾಡ ಇದೆಲ್ಲ ಆಗುವಾಗ ಮಂಗಳೂರಲ್ಲಿ ಅವ್ರ ಕಂಪ್ನಿ ಲಾಸ್ ಆಯಿತು 19ನೇ ಇಸ್ವಿಯನ್ನು ಕಾಣುತ್ತೆ ಲಾಸ್ ಆಗಿ ಇನ್ನೊಬ್ರು ದುಡ್ಡು ಕೊಡೋರು ಬಂದರು ನನ್ನ ಹೆಸರು ಮಾಡಿದ್ರು ಕಂಪನಿ ನಾನು ಅವರು ಶಾರದಾ ಹೊರಟು ಸೀತಾರಾಮರಾಯರು ನಾನು ನನ್ನ ಮ್ಯಾನೇಜ್ಮೆಂಟು ಅವ್ರು ದುಡ್ಡು ಕೊಡೋದು ಹೀಗಾಗಿ 6 ತಿಂಗಳು ನಡೆಸಿಬಿಟ್ರು ಆಮೇಲೆ ಕಂಪ್ನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನು ಇಟ್ಟುಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು
3: ಆದರೆ ಇನ್ನು
2: ಸಾಮಾಜಿಕ ನಾಟಕ ಅನ್ನೋ ಅನ್ನೋದನ್ನು ಕರ್ನಾಟಕದಲ್ಲಿ ತೋರಿಸಿ ಮೊಟ್ಟ ಮೊದಲು ನಾನು
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ ಆದೌ ಮುಖ್ಯಾಃ ವಾರ್ತಾಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಅಧಿಕಾರಿಕ ಪ್ರವಾಸಾರ್ಥಂ ಸೆಷಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ ತಮಿಳುನಾಡು ರಾಜ್ಯೆ ವಾಯ್ಕೊ ಇತ್ಯಸ್ಯ ನೇತೃತ್ವೆ MDMK ದಲೇನ DMK ದಲೇನ ಸಹ ಸ್ವೀಯ ನವವರ್ಷೀಯಂ ಗಠಬಂಧನಂ ಸಮಾಪ್ತಂ ಪ್ರಸಿದ್ಧಃ ತಮಿಳು ಚಲಚ್ಚಿತ್ರ ಅಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಚೆನ್ನೈಯಾಂ ಪಂಚತ್ವೇ ವಿಲೀನಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸಹ ಸ್ವೀಯಂ ಮನೋಗತಂ ವಿನಿಮಯೀಕರಿಷ್ಯತಿ ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೊ ರುಬಿಯೋ ಅವದತ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಮಿಶ್ರ ದೇಶಃ ಇರಾನ್ ದೇಶೇನ ಸಹ ಅಂತಿಮೆ ಜೀ ಸಮೂಹಸ್ಯ ದ್ವಂದ್ವೇ ಏಕಂ ಏಕಂ ಇತ್ಯಂಕಾಂತರಾಲೇನ ಸಮತಾವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತ್ಯೇತಸ್ಮಿನ್ ಚರಣೆ ಪ್ರವಿಷ್ಟಃ ಅಥ ವಾರ್ತಾಃ ವಿಶದೀಕೃತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಜಧಾನ್ಯಾಂ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ ಸಾಮಾಜಿಕ ಅಂತರ್ಜಾಲೀಯ ಪ್ರೇಷಿತೆ ಸಂದೇಶೆ ಶ್ರೀ ಮೋದಿನಾ ವಿಮಾನ ಪತ್ತನೆ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನಾ ಡಾಕ್ಟರ್ ಪ್ಯಾಟ್ರಿಕ್ ಹೊರ್ಮನಿ ಇತ್ಯನೇನ ಕೃತ್ ಭವ್ಯ ಸ್ವಾಗತಸ್ಯ ಭೂರಿ ಭೂರಿ ಪ್ರಶಂಸಾ ವಿಹಿತಾ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಸೆಷೆಲ್ಸ್ ದೇಶಃ ಹಿಂದ್ ಮಹಾಸಾಗರೆ ಭಾರತಸ್ಯ ಏಕಃ ಸಾಮುದ್ರಿಕ ಸಹಯೋಗಿ ದೃಢಃ ಮಿತ್ರ ದೇಶಶ್ಚ ವರ್ತತೆ ಮೋದಿ ಅವೋಚತ್ ಯತ್ ಸಹ ಅಸ್ಯಾಃ ಯಾತ್ರಾಯಾಃ ಮಾಧ್ಯಮೇನ ಉಭಯೋರ ದೇಶಯೋಃ ದೀರ್ಘಕಾಲೀನ ಸಂಬಂಧಾನ್ ಸುದೃಢೀಕರ್ತುಂ ನಾಗರಿಕ ಕಲ್ಯಾಣಾಯ ಸಹಯೋಗಂ ವರ್ಧಯಿತುಂ ಸಂವಾದಂ ಪ್ರತಿ ಆಶಾನ್ವಿತೋ ವಿದ್ಯತೆ ಅನೇನ ಸಹೈವ ತೇನ ವಿಮಾನ ಪತ್ತನೆ ಭಾರತೀಯ ಪ್ರವಾಸಿ ಜನಸಮೂಹಾಯ ಅಪಿ ಹಾರ್ದಿಕಂ ಸ್ವಾಗತಾರ್ಥಂ ಧನ್ಯತಾ ವಚಾಂಸಿ ಜ್ಞಾಪಿತಾನಿ ಗದಿತಂ ಚ ಯತ್ ಭಾರತೀಯ ಪ್ರವಾಸಿಭಿಃ ಯಥಾ ಸ್ವಸಂಸ್ಕೃತಿಃ ಸಂರಕ್ಷಿತಾ ಸಾ ಶ್ಲಾಘನೀಯ ವರ್ತತೆ ಅವಧೇಯಾಸ್ಪದಂ ವರ್ತತೆ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ಐತಿಹಾಸಿಕ 50ತಮಸ್ಯ ಸ್ವತಂತ್ರತಾ ದಿವಸ ಸಮಾರೋಹಸ್ಯ ಮುಖ್ಯ ಅತಿಥಿಃ ಭವಿಷ್ಯತಿ ತಮಿಳುನಾಡು ರಾಜ್ಯೆ ವಾಯ್ಕೊ ಇತ್ಯಸ್ಯ ನೇತೃತ್ವೇ MDMK ದಲಂ DMK ಇತ್ಯನೇನ ಸಹ ನವವರ್ಷೀಯಂ ಗಠಬಂಧನಂ ಸಮಾಪಿತವಾನ್ ದಲಸ್ಯ ಸಚಿವಃ ವಾಯ್ಕೊ ವರ್ಯಃ ಅದ್ಯ ಚೆನ್ನೈ ನಗರೆ ಸಾಮಾನ್ಯ ಪರಿಷದಃ ಸಭಾಯಾಃ ನೇತೃತ್ವಂ ಕೃತವಾನ್ ಅಪಿ ಚ ಸಭಾಯಾಂ ಗಠಬಂಧನಾತ್ ಬಹಿರ್ಗಂತುಂ ಸಾಮಾನ್ಯಃ ಪ್ರಸ್ತಾವಃ ಸ್ವೀಕೃತಃ ಅವಧೇಯಂ ಚ ಯತ್ ಎಂಡಿಎಂಕೆ ದಲಂ ಸಪ್ತ

0: ಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನು ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಇಸ್ಫಟಿಕಗಳ ಆಕಾರಗಳನ್ನು ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನು ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನು ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಹದೇವ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸುನಿತಾ ಬೋನಾಜ್ ಎಂಬ 19 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಎತ್ತರ 5.3 ಅಡಿ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲನ್ನ ಹೊಂದಿದ್ದಾರೆ. ಕನ್ನಡ ಹಿಂದಿ ಭಾಷೆಯನ್ನ ಮಾತನಾಡುತ್ತಾರೆ. ಇವರು ಕಾಣೆಯಾದಾಗ ಕಪ್ಪು ಬಣ್ಣದ ಟೀಶರ್ಟ್ ಅನ್ನ ಧರಿಸಿರುತ್ತಾರೆ. ಈ ಮಹಿಳೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದರೆ

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವವಾಣಿಯಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಬಗ್ಗೆ ಅಲ್ಫಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿ

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.

ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ

0: ಅಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದ್ರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ

ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯಲ್ಲಿ ಒಂದು ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆಯ ಜೊತೆಗೆ ಬೆಳೆಯುವಂತಹ ಉಪ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅಡಿಕೆ ಬೆಳೆ ಇದು ದೀರ್ಘಾವಧಿ ಬೆಳೆ, 6-8 ವರ್ಷದ ನಂತರ ಇದು ತಮಗೆ ಫಲ ಕೊಡುತ್ತೆ. ಆದರೆ ಅಡಿಕೆ ಹಾಗಾಗಿ 6-8 ವರ್ಷ ನೀವು ಏನು ಉತ್ಪನ್ನ ಇಲ್ಲದೆ ನೀವು ಬದುಕೋಕ್ಕಾಗಲ್ಲ. ಹಾಗಾಗಿ ಅಡಿಕೆ ಬೆಳೆ ಆಧಾರಿತ ಕೃಷಿ ಯಾವ ಥರ ಮಾಡಿಕೊಂಡ್ರೆ ತಮಗೆ ಲಾಭದಾಯಕ ಅನ್ನೋದು ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣ ಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿಯವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ತಿಮ್ಮಪ್ಪ ಕೌಟ್ರೆ.
1: ಇವತ್ತು ನಮಗೆ ಅಡಿಕೆ ಬೆಳೆ ಆಧಾರಿತ ಕೃಷಿ ಇದರಲ್ಲಿ ಏನೇನು ಬರುತ್ತೆ, ಯಾವ್ಯಾವುದನ್ನು ಹೊಸದಾಗಿ ನಮ್ಮ ರೈತರು ಅಳವಡಿಸ್ಕೊಳ್ಬೋದು ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮಿಯವರೇ.
2: ಸಂತೋಷ ಕೌಟ್ರೆ. ಈಗ ಮುಖ್ಯವಾಗಿ ಅಡಿಕೆ ಬೆಳೆಯ ವಿಸ್ತೀರ್ಣ ಅಗಾಧವಾಗಿ ಆಗ್ತಾ ಇದೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತಮಗೆ ಬಂದಿದೆ. ಎಲ್ಲ ಕಡೆಯೂ ಕೂಡ ಇದೇ ಒಂದು ಮಾತುಗಳು. ಏನಪ್ಪ, ಅಡಿಕೆ ಬೆಳೆಯದೇ ಇರತಕ್ಕಂಥ ಜಾಗದಲ್ಲೂ ಕೂಡ ಇದನ್ನು ಚಿತ್ರದುರ್ಗ, ಬಳ್ಳಾರಿ, ಈ ಭಾಗದಲ್ಲಿ ಕೋಲಾರ, ಈ ಭಾಗದಲ್ಲೂ ಕೂಡ ಅಡಿಕೆಯನ್ನು ಬೆಳೀತಾ ಇದ್ದಾರಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ವಿಷಯ ಅದೇನೇ ಇರಲಿ, ಅಡಿಕೆ ಅತಿ ಹೆಚ್ಚು

0: ನೀರನ್ನು ಬಯಸ್ತಕ್ಕಂತಹ ಒಂದು ಇದು. ಈಗಾಗಲೇ ಕರಾವಳಿ ಪ್ರದೇಶ, ತುಮಕೂರು, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿದ್ದಂತಹ ಬೆಳೆ ಇವತ್ತಿನ ದಿವಸ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ತುಮಕೂರು, ಕೋಲಾರ, ಮಂಡ್ಯ, ಈ ಎಲ್ಲ ಭಾಗದಲ್ಲೂ ಇದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅದೇನೇ ಇರಲಿ, ಇದರ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಮೊದಲಿಗೆ ರೈತ ಅರಿತು ಅವುಗಳಿಂದ ತಾವು ಹೇಳಿದ್ರಿ 5-6 ವರ್ಷಗಳ ನಂತರವೇ ಅದರ ಒಂದು ಫಸಲು ಬರ್ತದೆ, ಅಲ್ಲಿವರೆಗೂ ಏನು ಮಾಡಬೇಕು ರೈತ ಭೂಮಿನಲ್ಲಿ ಅಂಥೇಳಿ, ಆ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ನಡೆಸಿ ಅದರಲ್ಲಿ ಪ್ರಧಾನ ಬೆಳೆ ಅಡಿಕೆಯಲ್ಲಿ ಲಾಭ ಬರೋದಕ್ಕೆ ಮೊದಲು ನಾವು ಪ್ರಾರಂಭದ ವರ್ಷಗಳಲ್ಲೇ ಲಾಭವನ್ನು ಪಡೆಯಲಿಕ್ಕೆ ಮಿಶ್ರ ಬೆಳೆಗಳು ಅಥವಾ ಅಂತರ ಬೆಳೆಗಳನ್ನು ಏನೆಲ್ಲ ಆಯಾ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವುಗಳನ್ನು ಬೆಳೆದು ಆ ಲಾಭವನ್ನು ಮಾಡ್ಕೊಳ್ತಾರಲ್ಲ, ಅದು ಒಂದು ರೈತರ ಒಂದು ಜಾಣ್ಮೆ ಆಗಬೇಕಾಗಿದೆ. ಕಾರಣ ಇವತ್ತಿನ ದಿವಸ ಯಾವುದೋ ಒಂದು ಬೆಳೆಯ ಮೇಲೆ ರೈತ ಅವಲಂಬನೆ ಆದರೆ ಸಾಕಾಗೋದಿಲ್ಲ.
1: ಆಯಿತು, ಈಗ ಏನೇನು ಅವಕಾಶ ಇದೆ ನಮ್ಮ ರೈತರಿಗೆ? ಆ ಒಂದು ನೀವು 1 ಎಕರೆ ಅಡಿಕೆ ಗಿಡ ಹಾಕಿದ್ರಿ, 8 ವರ್ಷ ತನಕ ಕಾಯಕ್ಕಾಗಲ್ಲ,
0: ಆಗೋದಿಲ್ಲ.
1: ನೀವು 5-6 ವರ್ಷ ಅಂತ ಹೇಳಲ್ಲ, ನಾನು 8 ವರ್ಷ ನಂತರನೇ ಬರೋದದು, ಸುಮ್ಮನೆ ಹೇಳೋದಲ್ಲ ಅದು.
0: ಖಂಡಿತ,
1: ಅದು 8 ವರ್ಷ ತನಕ ಪಾಪ ಹೇಗೆ ಅವನು ಸಸ್ಟೇನ್ ಆಗ್ಬೇಕು?
0: ಆಗ್ಬೇಕು.
1: ಏನೇನು ಹೋಗಿ ಮಾಡ್ಬೋದು ಬೆಳೀಲಿಕ್ಕೆ ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮರು.
0: ತುಂಬಾ ಸಂತೋಷ, ಇದು ಅತ್ಯುತ್ತಮವಾದಂತ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಪ್ರಧಾನವಾಗಿ ಅಡಿಕೆ ಬೇಸಾಯದಲ್ಲಿ ರೈತ ಆಯ್ಕೆ ಮಾಡ್ತಕ್ಕಂತಹ ಬೆಳೆಗಳು, ಬೇಸಾಯ ಕ್ರಮಗಳು ಎಲ್ಲ ಪ್ರದೇಶಕ್ಕೂ ಒಂದೇ ಆಗಿರೋದಿಲ್ಲ. ತಾವು ಹೇಳಿದ್ರಿ, ಈಗ ಕರಾವಳಿ ಪ್ರದೇಶದ ರೈತನ ಪರಿಸ್ಥಿತಿ ಬೇರೆ ಇರುತ್ತೆ, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಬಯಲುಸೀಮೆಯ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಮತ್ತು ಅಲ್ಲಿ ಬೆಳೆಯಬಹುದಾದಂತಹ ಉಪಬೆಳೆಗಳ ಒಂದು ವಾತಾವರಣವೂ ಕೂಡ ಬೇರೆ ಆಗಿರುತ್ತೆ ಅನ್ನೋದನ್ನು ರೈತ ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ಅಂಶಗಳ ಜೊತೆಗೆ ಅಡಿಕೆಯ ಯಾವ ಹಂತದಲ್ಲಿ ಯಾವ ಉಪಬೆಳೆ ಅಲ್ಲಿ ಬದುಕುತ್ತೆ ತೋಟದಲ್ಲಿ ಅನ್ನೋದು ಕೂಡ ಬಹಳ ಮುಖ್ಯ. ನೆರಳನ್ನ ಬಯಸ್ತಕ್ಕಂತ ಬೆಳೆನ
1: ಅಲ್ಲ, ಒಂದು ಅಂದಾಜಿನ ಪ್ರಕಾರ ನೀವು ಹೇಳಿ ಏನೇನು ಬೆಳಿಲಿಕ್ಕೆ ಸಾಧ್ಯ ಇದೆ?
0: ಹೌದು, ಅದರಲ್ಲಿ ವಿಶೇಷವಾಗಿ ತಂತ್ರಜ್ಞಾನಗಳನ್ನೇ ನಾವು ಬಿಡುಗಡೆ ಮಾಡಿದ್ದೇವೆ. ಏನಾದರೆ ಅದಕ್ಕಾಗಿ ವಿಶೇಷವಾಗಿ ಸಂಶೋಧನಾಲಯಗಳು, ಕೃಷಿ ವಿಶ್ವವಿದ್ಯಾನಿಲಯ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಜೊತೆಗೆ CPCRI ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ, ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು 13 ವರ್ಷ. ಅಲ್ಲಿ ಅಡಿಕೆಯನ್ನು ಪ್ರಾರಂಭ ಮಾಡಿದ್ದಾದ ಮೇಲೆ ಮೊದಲ ಒಂದು 2-3 ವರ್ಷದವರೆಗೂ ನಾವು 9 ಅಡಿ 9 ಅಡಿಗೆ ಸಾಲಿಗೆ ಇಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಡ್ತೇವೆ. ಮಧ್ಯಂತರ ಭಾಗ ಏನಿರ್ತದೆ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಹಾಗೇನೇ ಇರ್ತದೆ. ಗಿಡ ಬೆಳೆದಂತೆಲ್ಲ ನೆರಳು 4 ಗಿಡಗಳ ಮಧ್ಯೆ ಬರಲಿಕ್ಕೆ ಏನು ಪ್ರಾರಂಭ ಆಗುತ್ತೆ, ಆ ಪಾರ್ಷಿಯಲ್ ಅರೆ ಪ್ರಮಾಣದ ಬೆಳಕನ್ನು ಬಳಸಿಕೊಂಡು ಬೆಳೀತಕ್ಕಂಥ ತರಕಾರಿ ಬೆಳೆಗಳು, ಎಲ್ಲ ಪ್ರದೇಶಕ್ಕೂ ತರಕಾರಿ ಬೆಳೆಗಳನ್ನು ಅಡಿಕೆ ತೋಟದಲ್ಲಿ ಪ್ರಾರಂಭಿಕ 3 ವರ್ಷದಲ್ಲಿ ಬೆಳೀಬೋದು. ಕರಾವಳಿ ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತೆ, ಬಯಲುಸೀಮೆಯಲ್ಲಾದರೂ ಕೂಡ ತರಕಾರಿಗಳನ್ನು, ಹೂವಿನ ಬೆಳೆಗಳನ್ನು, ಈಗ ಚೆಂಡು ಹೂವು ಬೆಳೀಬೋದು, ದೊಡ್ಡ ದೊಡ್ಡ ರೋಸನ್ನು ಅಥವಾ ಅದೇ ರೀತಿ ಬಹುವಾರ್ಷಿಕ ಹೂವಿನ ಬೆಳೆಗಳನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ಸರಳ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಆಧಾರವಾಗಿ ಇಟ್ಟುಕೊಂಡು ಆ ಒಂದು ಹಬ್ಬ ಹರಿದಿನಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ನಮ್ಮ ಮಾರುಕಟ್ಟೆಗೆ ಹೊಂದಾಣಿಕೆ ಆಗೋದಾದರೆ ಈಗ ಗೌರಿಬಿದನೂರು ಅಥವಾ ಕೋಲಾರ ಈ ಪ್ರಾರಂಭ, ಬೆಂಗಳೂರಿನ ಸುತ್ತಮುತ್ತಲಿನ ಅಡಿಕೆ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಎಂದಾಗ ರೈತನು ಹೊಂದಾಣಿಕೆ ಮಾಡಿಕೊಡಬಹುದಾದಂಥ ತರಕಾರಿಗಳು ಬೇರೆ ಆಗಿರುತ್ತದೆ. ಆ ಕರಾವಳಿ ಭಾಗ ಮಂಗಳೂರು ಅಥವಾ ಕರಾವಳಿ ಭಾಗ ಉತ್ತರ ಕನ್ನಡಕ್ಕೆ ಹೋದಾಗ ಅಲ್ಲಿನ ಒಂದು ಮಾರುಕಟ್ಟೆಗೆ ಅನುಕೂಲಕ್ಕೆ ತಕ್ಕಂತೆ ತರಕಾರಿಗಳನ್ನು, ಆಯಾ ಭಾಗದ ತರಕಾರಿಗಳನ್ನು ಹೊಂದಾಣಿಕೆ ಮಾಡಬೇಕು. ಇದು 3-6 ವರ್ಷದವರೆಗೂ ಈ ರೀತಿಯ ಇದು. ಮತ್ತೆ ಕೆಲವು ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತಾರೆ, ಎನ್ಆರ್ಪುರ ಈ ಕಡೆ ಈ ಭಾಗದಲ್ಲಿ, ಅವುಗಳು ಕೇರಳ ಈ ಭಾಗದಲ್ಲೇ ಮಾರ್ಕೆಟ್. ಹಾಗೆ ಗೆಡ್ಡೆ ಗೆಣಸುಗಳನ್ನೇ ಎಲ್ಲರೂ ಕೋಲಾರದ ಮಂಡ್ಯದ ರೈತ ಅಡಿಕೆ ತೋಟದಲ್ಲಿ ಬೆಳಿಬೇಕು ಅಂತೇನಿಲ್ಲ. ಆಯಾ ಭಾಗದಲ್ಲಿ ಬೆಳೆಯಬಹುದಾದಂತಹ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇರತಕ್ಕಂತಹ ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆಗಳನ್ನು ತೆಗೆದುಕೊಳ್ಬಹುದು. ಈಗ ಹಣ್ಣಿನ ಬೆಳೆಗಳನ್ನು ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ, ಆದರೆ ಎಲ್ಲ ಭಾಗದಲ್ಲೂ, ಕರಾವಳಿ ಆಗಿರಲಿ, ಬಯಲುಸೀಮೆ ಆಗಿರಲಿ, ಎಲ್ಲ ಭಾಗದಲ್ಲೂ ಅಡಿಕೆ ತೋಟದಲ್ಲ ಪ್ರಾರಂಭದಲ್ಲೇ ಅಡಿಕೆಯನ್ನು ನೆಟ್ಟ ದಿವಸದಿಂದಲೇ ಬಾಳೆಯನ್ನು ನೆಡಬಹುದು. ಇದನ್ನು ಒಂದು ಗಮನಿಸಬೇಕು ರೈತರು. ನೆರಳನ್ನು ಒದಗಿಸಿದಂತಾಗುತ್ತೆ ಅಡಿಕೆ ತೋಟದಲ್ಲಿ, 9 ಅಡಿ 9 ಅಡಿ ಕೊಟ್ಟ ನಂತರ ನಾವು ಸಾಲಿನಲ್ಲಿ ಕೂಡ ಬಾಳೆಯನ್ನು ಹಾಕಿ, ಆದರೆ ಒಂದಂತೆ ನಿಜ, ಅಡಿಕೆ ಬೆಳೆದಂತೆಲ್ಲ ನಿಮಗೆ ನೆರಳು ಬರಲಿಕ್ಕೆ ಶುರು ಆಗುತ್ತೆ ನಾಲ್ಕು ಮರಗಳ ಮಧ್ಯೆ. ಆ ಸಂದರ್ಭದಲ್ಲಿ ಬಾಳೆಯನ್ನ, ಏಲಕ್ಕಿ ಬಾಳೆಯನ್ನೇ ನಾವು ಹೊಂದಾಣಿಕೆ ಮಾಡಬೇಕು.
1: ಇದ್ರ ಜೊತೆಗೆ ನೀವು ಹುಲ್ಲನ್ನು ಬೆಳಿಬಹುದು,
0: ಮಧ್ಯಂತರ ಜಾಗದಲ್ಲಿ ಹುಲ್ಲನ್ನು ಬೆಳಿಬೇಕು. ಅಲ್ಲಿ
1: ದೊಡ್ಡ ಪ್ರಮಾಣದಲ್ಲಿ ನಿಮಗೆ ದೊಡ್ಡ ಬೆಳೆ ಇದು ಹುಲ್ಲು, ಹುಲ್ಲಿಗೆ ಬಾಳೆ ಬೆಳೆಯಬಹುದು. ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲನ್ನು ಬೆಳ್ಕೋಬಹುದು.
0: ಸೀಮೆ ಹಸುಗಳನ್ನ ನೀವು ಸಾಕಾಣಿ ಮಾಡಿ ಆ ತೋಟದಲ್ಲಿ ಸಿಗತಕ್ಕಂತಹ, ಅದು ಇಡೀ ಒಂದ್ ಎಕರೆ ಇದೇನೆ, ಒಂದ್ ಎಕರೆಗೂ ಹುಲ್ಲು ಹಾಕಿ ಅಂತ ನಾವು ಹೇಳೋದಿಲ್ಲ. ಕಾಲು ಎಕರೆ ಹುಲ್ಲು ಹಾಕಿ ಅಥವಾ ಒಂದು ಸೀಮೆ ಹಸುವನ್ನು ಮೇಂಟೈನ್ ಮಾಡೋದಾದ್ರೆ
1: ಅಲ್ಲಿ ನೀವು ಬಾಳೆ ತೋಟಕ್ಕೆ ನೀವು ಆಕಳನ್ ಬಿಟ್ಟರದು ಮತ್ತೆ
0: ಬಿಡ್ಲಿಕ್ಕಲ್ಲ, ಅದು ಒಯ್ದು ಅದನ್ನ ಸಾಕಣೆ ಮಾಡ್ಲಿಕ್ಕೆ.
1: ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲು ಬೆಳ್ಕೊಳ್ಳೋಕೆ
0: ಅವಕಾಶಗಳಿವೆ.
1: ಮತ್ತೆ
0: ಒಂದು ಮೀಟರ್ ಸುತ್ತಳತೆನಲ್ಲಿ ನಾವೇನು ಡಿಸ್ಟರ್ಬ್ ಮಾಡಿದ್ರ, ತೊಂದರೆಯನ್ನು ಕೊಡದೂರ ಅಡಿಕೆ ಮರದ ಬುಡದ ಸುತ್ತಲೂ, ಈ ಉಳಿಕೆ ಭಾಗದಲ್ಲಿ ನೀವು ಯಾವ ಬೆಳೆ ಬೇಕಾದರೂ ಹೊಂದಾಣಿಕೆ ಮಾಡ್ಕೊಳ್ಬಹುದು. ಈಗ ನೋಡಿ,
1: ಇಲ್ಲ
0: ಜಾಯಿಕಾಯಿ
1: ಬುಡದಲ್ಲೂ ಕೂಡ ನೀವು ಹುಲ್ಲು ಬೆಳೆದ್ರೆ ಏನು ಸಮಸ್ಯೆ ಆಗಲ್ಲ. ಸಣ್ಣ
0: ಪೋಷಕಾಂಶಗಳನ್ನ ನಿರ್ವಹಣೆ ಮಾಡುವಾಗ ಅಡಿಕೆಗೆ ಹಾಕದಂತ ಪೋಷಕಾಂಶಗಳು ಆ ಬೇರೆ ಬೆಳೆಗಳು ತಿನ್ನದಿದ್ದಂತೆ ನೋಡ್ಕೋಬೇಕು.
1: ಮತ್ತೆ ಈಗ ಹುಲ್ಲು ಹೂವು ಬೆಳಿಬಹುದು, ಹೂ ಬೆಳಿಬಹುದು, ಮತ್ತೆ ಕನಕ
0: ತರಕಾರಿಗಳಲ್ಲಿ ಮೆಣಸಿನಕಾಯಿ, ಬದನೆಕಾಯಿ, ಮತ್ತೆ
1: ತರಕಾರಿ
0: ಬಯಲುಸೀಮೆನಲ್ಲಿ ಚಿತ್ರದುರ್ಗ ದಾವಣಗೆರೆ ಕಲ್ಲಂಗಡಿಯನ್ನ ಬೆಳಿಬಹುದು. ಮೊದಲ ಒಂದು 3-4 ವರ್ಷದ ತೋಟದಲ್ಲಿ
1: ನಾವು
0: ಅರಸಿಲ್ ಬರ್ತವೆ.
1: ಆಮೇಲೆ ಮತ್ತಿನ್ನೇನು, ಈಗ
0: ಕುಂಬಳಕಾಯಿಯನ್ನ ಬೆಳಿತಾರೆ,
1: ಅದು ಬೆಳಿಬಹುದು. ನಾವು ಜೇನು ಪೆಟ್ಟಿಗೆಯನ್ನ ಇಡಬಹುದು,
0: ಅದು ನಾವು ಉಪ ಕಸುಬಿನಲ್ಲಿ
1: ಅದಾಯ್ತು.
0: ಜೇನು
1: ಪೆಟ್ಟಿಗೆ ಒಂದು ಹಂತಕ್ಕೆ ಹೋದ್ರೆ ನೀವು ಸರಿಯಾಗಿ ಒಂದು ಎಕರೆಯಲ್ಲಿ ಸುತ್ತಮುತ್ತ ಬೇಲಿ ಹಾಕೊಂಡಿದ್ರೆ ನೀವು ಅಲ್ಲಿ ನೀವು ಕೋಳಿನೂ ಕೂಡ ಸಾಕೊಳ್ಬಹುದು. ಅದು ನಿಮಗೆ ಮಿಶ್ರ ಬೇಸಾಯ ಎಲ್ಲ ಅದು ನಿಮ್ ದೊಡ್ಡ ಆದಾಯ ತಂದ್ಕೊಡೋ ಸಾಧ್ಯತೆನೇ ಇದೆ. ನಿಮ್ ಬುದ್ಧಿವಂತಿಕೆ ಅಲ್ಲಿ ಉಪಯೋಗಿಸಬೇಕಾಗುತ್ತೆ. ನಾವು ಹೇಳೋದಕ್ಕೆ
0: ಅಲ್ಲಿನ ಹುಳ ಉಪ್ಪಟೆಗಳನ್ನ ತಿಂದು ಬದುಕುವಂತ ಒಂದು ಕೋಳಿ ಸಾಕಣೆ
1: ಎರಡೆರಡು ತರದಿಂದ, ಒಂದು ನಿಮ್ಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಪ್ರಮಾಣದ ಗೊಬ್ಬರ ಕೂಡ ಅಲ್ಲಿ ಸಿಗುತ್ತೆ, ಕೋಳಿ ಗೊಬ್ಬರ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ನೀವು ರೈತರು ನೀವು ನಿರೀಕ್ಷೆ ಮಾಡಿದಂತ ನೀವು ಪ್ರಯತ್ನ ಹಾಕಿದ್ರೆ ನಿಮ್ಗೆ ಅಗಾಧ
0: ಹೊರಗಡೆಯಿಂದ ನಾವು ಪರಿಕರಗಳನ್ನು ತೆಗೆದುಕೊಂಡು ಬರೋದಲ್ಲದೆ ಅಲ್ಲೇ ದೊರೆಯುವಂತಹ ತ್ಯಾಜ್ಯಗಳು ಅದೇ ಬೆಳೆಗೆ ಪೋಷಕಾಂಶಗಳಾಗಿ ಸಿಗುತ್ತೆ. ಇದನ್ನ ಸಮಗ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ.
1: ಅದೇ
0: ನಿಜ.
1: ಆಮೇಲೆ ನೀವು ಕೆಲವು ಪಕ್ಷಿಗಳಿಗೂ ಕೂಡ ಅವಕಾಶ ಕೊಟ್ಟಂಗಾಗುತ್ತೆ, ಆಶ್ರಯ ಕೊಟ್ಟಂಗಾಗುತ್ತೆ.
0: ಇಷ್ಟೇ ಅಲ್ಲ ತಿಮ್ಮಪ್ಪ, ಕೊಟ್ಟರೆ ಸಾಮಾನ್ಯವಾಗಿ ನೀವೀಗ ನೋಡಿರಿ, ಯಾರೇ ಆಗಲಿ ಇವತ್ತು ಅಡಿಕೆ ತೋಟದಲ್ಲಿ ಇವತ್ತು ಬಯಲು ಸೀಮೆಯ ಜನ ವೀಳ್ಯದೆಲೆಯನ್ನ ಬೆಳೀತಾರೆ. ಕರಾವಳಿ ಭಾಗದ ಯಾವುದೇ ಜನ ನೋಡಿ, ಮಲೆನಾಡು ಪ್ರದೇಶದ ಜನ ನೋಡಿ, ಯಾವುದೇ ಒಂದು ಅಡಿಕೆ ಮೇಲೆ ಇವತ್ತಿನ ದಿವಸ ನೆಚ್ಚಿಕೊಂಡಿಲ್ಲ.
1: ಕೋಕೋ ಬೆಳಿಬಹುದು, ಕಾಫಿ ಬೆಳೀತಾರೆ,
0: ಕಾಫಿ ಬೆಳೀತಾ ಇದ್ದಾರೆ. ಕಾಫಿಯಲ್ಲಿ ಅಡಿಕೆ ಇವತ್ತು ಪ್ರಧಾನವಾಗಿ ಕೊಡಗಿನಲ್ಲಿ ನಾವು ಕಾಣ್ತಾ ಇದ್ದೇವೆ, ಚಿಕ್ಕಮಗಳೂರಿನಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಅಡಿಕೆಯೊಂದಿಗೆ ನೀವು ಜಾಯಿಕಾಯಿ, ಲವಂಗ, ಕಾಳುಮೆಣಸು,
1: ತುಳಸಿ
0: ಬೆಳೀತಾ ಇದ್ದಾರೆ, ಶುಂಠಿ ಬೆಳಿಬಹುದು, ತುಳಸಿ ಬೆಳಿಬಹುದು, ಔಷಧೀಯ ಸಸ್ಯಗಳಲ್ಲಿ ತುಳಸಿ ಸೇರುತ್ತೆ. ಜೊತೆಗೆ ಈ ಅನಾನಸ್ ಅನ್ನ ಬೆಳೀತಾರೆ. ನಿಮ್ಗೆ ಮಾರುಕಟ್ಟೆ ಯಾವುದು ಅನುಕೂಲ ಮಾಡಿಕೊಡುತ್ತೆ,
1: ನಿಂಬು ಬೆಳಿಬಹುದು.
0: ಕಾರವಾರ ಭಾಗದಲ್ಲಿ ಹೋದಾಗ ಆ ಮಾರುಕಟ್ಟೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳಿ. ಮಂಗಳೂರಿನ ಭಾಗದಲ್ಲಿ ಆದಾಗ ನಾವು ತೆಗೆದುಕೊಳ್ಬೇಕು. ಬಯಲು ಸೀಮೆಯಲ್ಲಾದರೂ ಕೂಡ ಇವತ್ತಿನ ದಿವಸ ಕೊಕ್ಕೋವನ್ನು ಬೆಳಿಬಹುದು. ಮಂಡ್ಯ, ತುಮಕೂರಿನ ಭಾಗದ ಜನ ಇವತ್ತಿನ ದಿವಸ 2 ಸಾಲಿಗೆ 1 5.4 ಅಡಿಗೆ ನಾವು ಇದು ಮಾಡ್ತೇವೆ. ಅಡಿಕೆಯನ್ನು 9 ಅಡಿಗೆ ಸಾಲನ ಮಾಡ್ತೇವೆ. 2 ಸಾಲಿಗೆ 1/2 ಕೊಕ್ಕೋವನ್ನು ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡ್ತೇವೆ.
1: ಗಡ್ಡೆಗಳನ್ನು ಕೂಡ ಗಡ್ಡೆಗಳ ನಾವು ಬಹಳ ಅದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ. ನಾವು ಇದರಲ್ಲಿ 16 ಪ್ರಕಾರಗಳಿದ್ದಾವೆ.
0: ಹೌದು,
1: ನಮ್ಮ ರಾಜ್ಯ ಸರ್ಕಾರ ಈ ಒಂದು ಗಡ್ಡೆ ಗೆಣಸುಗಳ ಬೆಳಿಲಿಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಅದು ಜೊಯಿಡಾ ತಾಲೂಕಿನಲ್ಲಿ ಒಂದು ಕೇಂದ್ರವನ್ನೇ ಅವರು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಅದರದ್ದು ಉತ್ಸವ ಕೂಡ ಒಂದು ವಾರ ನಡೀತದೆ. ಹಾಗಾಗಿ ಅದು ಅಲ್ಲಿ ಇರೋದಷ್ಟೇ ಅಲ್ಲ, ಎಲ್ಲ ಕಡೆ ಅದು ನಮ್ಮ ಹಿರಿಯರು ಮಾಡ್ತಾ ಇದ್ರು.
0: ಭಾಗದಲ್ಲಿ
1: ನಿರ್ಲಕ್ಷ್ಯ ಮಾಡಿದ್ದೇವೆ, ಕಂಡು ಬಂದಿಲ್ಲ.
0: ಅದು
1: ಆರೋಗ್ಯಕ್ಕೆಲ್ಲವೂ ತುಂಬಾ ಸಹಕಾರಿಯಾಗಿವೆ.
0: ಖಂಡಿತ, ವೈಜ್ಞಾನಿಕವಾದಂತಹ ಕ್ರಮದಲ್ಲಿ ಸಂಶೋಧನಾಲಯಗಳಿಂದ ನಾವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿ ಯಾವ ಬೆಳೆ ಪದ್ಧತಿ ಯಾವ ಭಾಗಕ್ಕೆ ಸೂಕ್ತ ಅಂತಕ್ಕಂಥದ್ದನ್ನು ನಾವು ಶಿಫಾರಸು ಮಾಡಿದ್ದೇವೆ. ಕರಾವಳಿ ಭಾಗದಲ್ಲಿ ನಾನು ಹೇಳಿದೆ, ಅಡಿಕೆಯನ್ನು ನೆಟ್ಟಂತಹ ಪ್ರಾರಂಭದಿಂದಲೇ ಬಾಳೆಯನ್ನು ಬೆಳೀಬಹುದು. ಅಡಿಕೆ ಎಷ್ಟು ಜೀವಿತಾವಧಿ ಇರುತ್ತೆ ಅಡಿಕೆ ತೋಟದ್ದು, ಅಲ್ಲಿವರೆಗೂ ಬಾಳೆಯನ್ನು ನಾವು ಮಿಶ್ರ ಬೆಳೆಯಾಗಿ ಬೆಳೀಬಹುದು. ಕಾಳುಮೆಣಸನ್ನು ಬೆಳೀಬಹುದು, ಲವಂಗ, ಜಾಯಿಕಾಯಿ, ಇದು ಸರ್ವೇ ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಕೊಡಗು ಚಿಕ್ಕಮಗಳೂರಿಗೆ ನೀವು ಬಂದಾಗ ಕಾಫಿಯಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಾರೆ. ಕಾಳುಮೆಣಸನ್ನ ನಾವು ಯಾವುದಕ್ಕೆ ಹಬ್ಬಿಸ್ತೀವಿ ಅಲ್ಲಿ? ಬೇರೆ ಮರ ಜಾತಿಗೆ ಇರ್ತಕ್ಕಂಥ ಅಡಿಕೆ ತೋಟ ಅಥವಾ ಕಾಫಿ ತೋಟದಲ್ಲಿ ಇರ್ತಕ್ಕಂಥ ಮರಗಳಿಗೆ ಅಡಿಕೆಯನ್ನು ಹಬ್ಬಿಸ್ತಾರೆ.
1: ಇನ್ನೊಂದು, ನಾವು ಈಗ ಏನು ಅಡಿಕೆ ಬೆಳೆ ಬೇಸಾಯದಲ್ಲಿ ನಾವು ಏಲಕ್ಕಿನ ಮರ್ತು ಬಿಟ್ಟು.
0: ಹೌದು, ಅಡಿಕೆಯಲ್ಲಿ ಏಲಕ್ಕಿ, ಏಲಕ್ಕಿಯನ್ನು ಎಲ್ಲ ಭಾಗದಲ್ಲಿ ಬೆಳೆ. ಅದನ್ನು ನಾನು
1: ಇವತ್ತು ಏಲಕ್ಕಿ ಅಂದರೆ ಅದು ಸ್ಪೈಸ್ ಕ್ವೀನ್ ಅಂತ,
0: ಸಾಂಬಾರ ಬೆಳೆಗಳ ಒಂದು ರಾಣಿ.
1: ಅದು ನಾವು ಇವತ್ತೇ ಬಹಳ ಬೆಳೆ ಸಿಗಲ್ಲ, ಉತ್ಪನ್ನ ಇಲ್ಲ ಅಂತ ಹೇಳಿ ಬಹಳ ರೈತರು ಅದನ್ನು ಕಡೆಗೆಡಿಸ್ಬಿಟ್ಟಿದ್ದಾರೆ. ಅದು ಹಾಗಲ್ಲ, ಇವತ್ ನೀವು ಅದನ್ನ ನಿರ್ಲಕ್ಷ್ಯ ಮಾಡಂಗೆ ಇಲ್ಲ, ಯಾಕಂದ್ರೆ ಅದರಿಂದ ಇದ್ದಂತ ಲಾಭ, ಅದರಿಂದ ಇದ್ದಂತ ಒಂದು ಪ್ರಯೋಜನ ಬೇರೆ ಬೆಳೆಗಳಲ್ಲಿ ಇಲ್ಲ. ಹಾಗಾಗಿ ರೈತ ಬಾಂಧವರು ಈಗ ಏಲಕ್ಕಿ ಬೆಳೆ

0: ಅವಕಾಶ ಇದ್ರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ.
1: ಅದಕ್ಕೆ ಕೊಟ್ರೆ ನಾವು ಹೇಳಿದ್ದು, ಆಯಾ ಪ್ರದೇಶಗಳಲ್ಲಿ ಬೆಳೆಯಬಹುದಾದಂತಹ ಯಾವುದೇ ಬೆಳೆಯನ್ನು ನಾವು ಮಾರುಕಟ್ಟೆಯ ಆಧಾರದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಬಹುದು. ಮಡಿಕೇರಿಗೆ ಬಂದಾಗ, ಕರಾವಳಿ ಭಾಗಕ್ಕೆ ಒಂದು ಬಂದಾಗ, ಅಥವಾ ಉತ್ತರ ಕರ್ನಾಟಕಕ್ಕೆ ಬಂದಾಗ, ಬಯಲುಸೀಮೆಗೆ ಬಂದಾಗ ಯಾವ ಬೆಳೆಗಳು ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಶೋಧನೆ ಆಗಿದೆ. ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು. ಮತ್ತೊಂದು, ಯಾವುದೇ ಉಪಬೆಳೆಯನ್ನು ಬೆಳೆದಾಗ ಅದು ಬೆಳಕಿಗೆ, ಪೋಷಕಾಂಶಗಳಿಗೆ, ನೀರಿನ ಅಂಶಕ್ಕೆ, ರೋಗ ಮತ್ತು ಕೀಟಗಳಿಗೆ ಪೈಪೋಟಿ ನಡೆಸಬಾರ್ದು. ಈಗ ಒಂದು ಅಡಿಕೆ ಬೆಳಿತೀವಿ ಅಂತೆ, ಅಡಿಕೆಯಲ್ಲಿ ನಾವು ತೆಂಗನ್ನು ಬೆಳೆಯುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಒಂದು ರೀತಿಯ ಮೂರ್ಖತನ ಅಂತ ನಾವು ಹೇಳಬೇಕು. ಕಾರಣ ಅಡಿಕೆ ಮತ್ತು ತೆಂಗು ಒಂದೇ ಜಾತಿಗೆ, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಬೆಳೆ ಆಗಿರೋದ್ರಿಂದ, ಅಡಿಕೆಗೆ ಬರ್ತಕ್ಕಂಥ ರೋಗ ಮತ್ತು ತೆಂಗಿಗೆ ಬರ್ತಕ್ಕಂಥ ರೋಗ ಒಂದೇ ಆಗಿರೋದ್ರಿಂದ, ಅಡಿಕೆಗೆ ಬಿಸಿಲು ಎಷ್ಟು ಬೇಕು, ತೆಂಗಿಗೂ ಅಷ್ಟೇ ಬಿಸಿಲು ಬೇಕಾಗಿರೋದ್ರಿಂದ ಒಂದಕ್ಕೊಂದು ಪೈಪೋಟಿ ನಡೆಸಬಾರದು. ಒಂದಕ್ಕೆ ಬಂದಂತಹ ರೋಗ ಮತ್ತೊಂದು ಬೆಳೆಗೆ ಬರಬಾರದು. ಸುಳಿ ಕೊಳೆ ರೋಗ ತೆಂಗಿಗೂ ಬರ್ತದೆ, ಅಡಿಕೆಗೂ ಬರ್ತದೆ. ಈ ಕಾರಣದಿಂದಾಗಿ ಒಂದೇ ಜಾತಿಗೆ ಸೇರತಕ್ಕಂತಹ ಬೆಳೆಗಳನ್ನು ನಾವು ಒಂದೇ ಜಾಗದಲ್ಲಿ ನಾವು ಬೆಳೆಯೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಬಾರ್ಡರ್ ಬೆಳೆಯಾಗಿ ತೆಂಗನ್ನು ಬೆಳೆದು ನೀವು ಮಧ್ಯೆ ಅಡಿಕೆಯನ್ನು ಬೆಳಿಬಹುದು, ಇದನ್ನು ನಾವು ಶಿಫಾರಸು ಮಾಡ್ತೇವೆ. ಅಡಿಕೆ ತೋಟದ ಮಧ್ಯೆ ಮಧ್ಯೆಯೇ ನೀವು ತೆಂಗನ್ನು ಬೆಳೆಯಿರಿ ಎರಡು ಸಾಲು ಅಂತ ಹೇಳೋದಾದ್ರೆ ಅದು ಮೂರ್ಖತನ. ಈ ಕಾರಣದಿಂದಾಗಿ ನಾವು ಯಾವ ಉಪ ಬೆಳೆಗಳನ್ನು ಒಂದು ಅಡಿಕೆ ತೋಟದಲ್ಲಿ ಬೆಳಿತೇವೆ ಅದರಿಂದ ಬೆಳಕಿಗೆ ಪೈಪೋಟಿ ಆಗಬಾರ್ದು, ನೀರಿಗೆ ಪೈಪೋಟಿ ಆಗಬಾರ್ದು, ಜೊತೆಗೆ ರೋಗ ರುಜಿನಗಳು ಒಂದು ಬೆಳೆಗೆ ಬಂದದ್ದು ಮತ್ತೊಂದು ಬೆಳೆಗೆ ಹಬ್ಬೋ ಆಗಿ ಇರಬಾರ್ದು. ಈ ಕಾರಣದಿಂದಾಗಿ ನಾವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಅಂತ ನಾವು ಹೇಳ್ತೇವೆ. ಆ ಕಾರಣಕ್ಕಾಗಿ 9 ಅಡಿ 9 ಅಡಿ ನಾವು ಒಂದು ಸಾಲಿನ ಗಿಡದ ಅಂತರವನ್ನು ಹೇಳಿದಾಗ 1 ಮೀಟರ್ ಸುತ್ತಳತೆಯಲ್ಲಿ ನೀವು ತೊಂದರೆ ಕೊಡದೂರ ಬೇಸಾಯ ಕ್ರಮಗಳಿಗೆ, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಆಗ್ಬೋದು ಅಥವಾ ಸಾವಯವ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಜಾಗವನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ನಾವು ಉಪ ಬೆಳೆಗಳಿಗೆ ಬಳಸ್ಕೊಳ್ಬಹುದು. ಇವತ್ತಿನ ದಿವಸ ಒಂದು ಉದಾಹರಣೆ, ಕರಾವಳಿ ಭಾಗದಲ್ಲಿ 1 ಎಕರೆ ಅಡಿಕೆ ತೋಟದಲ್ಲಿ 20-25 ಜಾಯಿಕಾಯಿ ಗಿಡಗಳನ್ನು ಬೆಳೆದಿರ್ತಕ್ಕಂಥ ರೈತ ಆ ವರ್ಷ ಅಡಿಕೆಗಿಂತಲೂ ಕೂಡ ಜಾಯಿಕಾಯಿ 25 ಮರದಲ್ಲಿ ಹೆಚ್ಚು ಲಾಭ ಮಾಡಿರ್ತಕ್ಕಂತಹ ಅಂಕಿಅಂಶಗಳು ನಮ್ಮ ಜೊತೆನಲ್ಲಿದೆ, ಅಂದರೆ ಮಾರುಕಟ್ಟೆ. ಅದೇ ರೀತಿ ಜಾಯಿಕಾಯಿ, ಲವಂಗ, ಈ ರೀತಿ
0: ದಾಲ್ಚಿನಿ
1: ಮತ್ತು ಜೊತೆಗೆ ತಾವು ಹೇಳಿದ್ರೆ ಏಲಕ್ಕಿ. ಏಲಕ್ಕಿ ಚಿಕ್ಕಮಗಳೂರು ಮತ್ತು ನಿಮ್ಮ ಕೊಡಗಿನ ಭಾಗದಲ್ಲಿ, ಅರೆಮಲೆನಾಡು ಭಾಗದಲ್ಲಿ ಏಲಕ್ಕಿಯನ್ನು ಬೆಳೆದಾಗ ಕೆಲವೊಮ್ಮೆ ಅಡಿಕೆಗಿಂತಲೂ ಹೆಚ್ಚು ಲಾಭ ಏಲಕ್ಕಿನಲ್ಲಿ, ಕಾಳುಮೆಣಸಿನಲ್ಲಿ ಬರ್ತದೆ.
0: ನಿರೀಕ್ಷೆ ಮಾಡದ ಲಾಭ ತಂದು ಕೊಡ್ತಾವೆ,
1: ಬರ್ತದೆ ಉಪ ಬೆಳೆಗಳಿಂದ ಬರ್ತದೆ. ಆ ಕಾರಣದಿಂದಾಗಿ
0: ಅಂದ್ರೆ ನಿಮ್ ಬಿಟ್ಟು ವಿಚಾರ ಅದು, ನೀವು ಅಲ್ಲಿರ್ತೀರಿ, ನೀವು ವಿಚಾರ ಮಾಡಿ ನಿಮ್ಮ ಹೊಲನ ಹೇಗೆ ಮಾಡ್ಕೊಳ್ಬೇಕು, ನೀವು ಮಂದಿ ಎಲ್ಲ ಸೇರಿ ಮಾಡ್ಕೋಬೇಕು
1: ಅಷ್ಟೇ ಅಲ್ಲ ಗೌಡ್ರೆ. ಅದ್ರ ಜೊತೆಗೆ ನನ್ನಲ್ಲಿ ಯಾವ ರೀತಿಯ ಹೊಂದಾಣಿಕೆಗೆ ಅವಕಾಶಗಳಿದೆ, ನೀರಾವರಿ ವ್ಯವಸ್ಥೆ ಸರಿಯಾಗಿದೆಯಾ ಅದನ್ನ ನೋಡಿ. ಈಗ ಡ್ರಿಪ್ ಇರಿಗೇಷನ್ ಮಾಡಿದಾಗ 2-3 ಬೆಳೆಗೆ ಮಾತ್ರ ಡ್ರಿಪ್ ಇರಿಗೇಷನ್ ಅಲ್ಲಿ ಅಡಿಕೆ ಜೊತೆನಲ್ಲಿ ಮಾಡಲಿಕ್ಕೆ ಸಾಧ್ಯ, ಬಾಳೆಗೆ ಹಾಕ್ತೀರಿ. ಉಳಿದ 5-6 ಬೆಳೆಗಳಿದ್ರೆ ಏನು ಮಾಡ್ತೀರಿ, ಸ್ಪ್ರಿಂಕ್ಲರ್ ಟೈಪಿನ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ, ಇಡೀ ತೋಟಕ್ಕೆ ನೀರನ್ನು ತೋಯಿಸ್ತಕ್ಕಂಥದ್ದು. ಅದು ಮಾಡ್ತಾರೆ, ಕರಾವಳಿ ಭಾಗದ ಮಾಡ್ತಾರೆ. ಅಲ್ಲಿ ಕೂಡ ಪರ್ಫೋ ಇರಿಗೇಷನ್ ಅಂತ ಹೇಳ್ತೀವಿ, ಸ್ಪ್ರಿಂಕ್ಲರ್ ಪೈಪ್ಗಳನ್ನು, ಹೋಸ್ ಪೈಪ್ಗಳನ್ನು ಬದಲಾಯಿಸಿ ಅದಕ್ಕೆ ರಂಧ್ರಗಳನ್ನು ಮಾಡಿರ್ತೇವೆ. ನೀರನ್ನು ಬಿಟ್ಟಾಗ ಇಡೀ ತೋಟವನ್ನು ತೋಯಿಸುತ್ತೆ ಅದು, ಬಾಳೆಗೂ, ಕಾಳುಮೆಣಸಿಗೂ, ತರಕಾರಿ ಬೆಳೆಗೂ ಮತ್ತು ಅಡಿಕೆಗೂ, ಒಟ್ಟಾರೆ ತೋಟವನ್ನು ಅದು ತೋಯಿಸುವಂಥ ಕ್ರಮದಲ್ಲಿ ನೀರಾವರಿ ಪದ್ಧತಿಯನ್ನು ಬದಲಾವ ಆ ಕ್ರಮ ನಿಮ್ಮಲ್ಲಿ ಇದೆಯಾ ಅದನ್ನು ಒಂದು ಹೊಂದಾಣಿಕೆ ಮಾಡಿಕೊಳ್ಬೇಕು. ನನ್ನಲ್ಲಿ ಎಷ್ಟು ನೀರು ದೊರೀತವೆ ಅದನ್ನು ಒಂದು, ಮತ್ತು ನನ್ನ ಮಾರುಕಟ್ಟೆಗೆ ಯಾವ ತರಕಾರಿ ನಮಗೆ ತುಂಬ ಸಮೀಪ ಇದೆ ಹೊಂದಾಣಿಕೆ ಮಾಡ, ಸಾಂಬಾರು ಬೆಳೆಗಳು ಯಾವುದು ಹೊಂದಾಣಿಕೆ ಆಗುತ್ತೆ ನನ್ನ ಪ್ರದೇಶಕ್ಕೆ. ತಾವು ಕಾಫಿ ಹೇಳಿದ್ರಿ, ಕಾಫಿನ ಎಲ್ಲ ಪ್ರದೇಶದಲ್ಲಿ ಬೆಳೆದು ಬಿಡೋಕ್ಕಾಗೋದಿಲ್ಲ ಅಡಿಕೆನಲ್ಲಿ, ಮಲೆನಾಡು ಅರೆ ಮಲೆನಾಡಲ್ಲಿ ಹೆಚ್ಚು ಇಳುವರಿ ಬರ್ತದೆ, ಬೆಳೆ ಬರ್ತದೆ, ನಮ್ಗೆ ಇಳುವರಿನೂ ಬರಬೇಕಲ್ಲ. ಮತ್ತು ರೋಗ ಮತ್ತು ರೋಗಜನಗಳಿಗೆ ವಿಶೇಷ ಕಾಳಜಿಯನ್ನು ಯಾವ ರೀತಿ ಒದಗಿಸ್ಬೇಕಂದ್ರೆ, ಬಾಳೆಗೆ ಬರ್ತಕ್ಕಂಥ ರೋಗ ಕೀಟಕ್ಕೆ ಅದು ವಿಶೇಷವಾಗಿ ಸ್ಪ್ರೇ ಮಾಡಿ, ಅಡಿಕೆಗೆ ಬರ್ತಕ್ಕಂಥ ರೋಗಕ್ಕೆ ಅಡಿಕೆಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು. ಬಾಳೆ ಮತ್ತು ಉಪ ಬೆಳೆಗಳಿಗೆ ಅಥವಾ ಅಡಿಕೆಗೆ ಆಗ್ತಕ್ಕಂತಹ ಏನು ಪೋಷಕಾಂಶಗಳಿದೆ ಬೇರೆ ಬೇರೆ ಪ್ರಮಾಣ ಶಿಫಾರಸು ಮಾಡಿರ್ತವೆ, ಅದನ್ನು ಪ್ರತ್ಯೇಕವಾಗಿ ಹಾಕಬೇಕಾಗ್ತದೆ ಸೀಸನಲ್ಲಿ. ಅದನ್ನು ಒಂದನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ರೋಗ ರುಜಿನಗಳು ಮತ್ತು ಕೀಟ ಔಷಧಿಗಳು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಕ್ರಮ ಅನುಸರಿಸಬೇಕು, ಅಡಿಕೆಗೆ ಬೇರೆ ಕ್ರಮ ಅನುಸರಿಸಬೇಕು, ಪೋಷಕಾಂಶಗಳು ಕೂಡ ಅದೇ ರೀತಿಯೇ, ಸಾವಯವ ಪದ್ಧತಿಗಳು ಕೂಡ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಅನುಸರಿಸೋದ್ರಿಂದ ನಾವು ಎಲ್ಲ ಬೆಳೆಗಳಲ್ಲಿ ಹೆಚ್ಚು ಲಾಭಾಂಶವನ್ನು ಉತ್ಪಾದನೆಯನ್ನು ಮಾಡಿ ಲಾಭಾಂಶವನ್ನು ಪಡೀಲಿಕ್ಕೆ ಅವಕಾಶ ಆಗ್ತದೆ ಎಂದೂ ಕೂಡ ನಾವು ಖಾಲಿ ಬಿಡಲಿಕ್ಕೆ ಆಗೋದಿಲ್ಲ. ಅಡಿಕೆಯನ್ನು ನೆಟ್ಟ ದಿವಸದಿಂದ ಉಪ ಬೆಳೆಯಿಂದ ಲಾಭ ಮಾಡಿಕೊಂಡು ಅಡಿಕೆ ಬರಲಿಕ್ಕೆ 5-6 ವರ್ಷ ಬೇಕು ನಿರಂತರವಾದಂಥ ಒಂದು ಇಳುವರಿಗೆ, ಅದರ ಲಾಭಾಂಶ ಬರಲಿಕ್ಕೆ. ಅಲ್ಲಿವರೆಗೂ ಕೂಡ ಲಾಭಾಂಶ ಮಾಡಿಕೊಳ್ಳಿಕ್ಕೆ ನಾವು ಸೀಸನ್ಗೆ ತಕ್ಕಂತೆ, ಆಯಾ ಪ್ರದೇಶಕ್ಕೆ ತಕ್ಕಂತೆ, ನನ್ನಲ್ಲಿ ದೊರೆಯುವಂತಹ ನೀರಾವರಿ ಅಂಶ ಮತ್ತು

0: ನೀವು ಆವಾಗ ಖುಷಿ ಆಗುತ್ತೆ ಇಲ್ಲ
1: ಒಂದು ಉದಾಹರಣೆ.
0: ಹಾಗಾಗಿ ಆಯಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅಡಿಕೆ ಕೃಷಿಯಲ್ಲಿ ಮತ್ತೇನು ನೀವು ಬೆಳ್ಕೊಳ್ಳೋಕ್ಕೆ ಸಾಧ್ಯ, ಉಪ ಅಡಿಕೆ ಆಧಾರಿತ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರು ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಿ. ಫೋನ್ ಸಂಖ್ಯೆ ಇರುತ್ತವೆ 9408029045. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ.

ಹಿಂಗಮ್ಮ ಕಾಯ ಒಡೆದು ಕೈಯ ಮುಗಿಯಮ್ಮ ಒತ್ತ ಹಿಂಗಮ್ಮ ಕಾಯ ಒಡೆದು ಕೈಯ ಮುಗಿಯಮ್ಮ ಕೋಟಿಗೊಬ್ಬ ಚರಣ ಕೆಳಕೆ ಆಭರಣ ಕೋಟಿಗೊಬ್ಬ ಚರಣ ಚರಣಿಕೆ ಆಭರಣ ಪದವ ತೊಳೆದು

ಬೆಂಗಳೂರ ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾದವ ನೋಡೋಣ. ಆ ಬೆಂಗಳೂರು ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾ

ಬಸವೇಶ್ವರ ಗ್ರಾಮಕ್ಕೆ ಹೋಗೋಣ, ಬಸವೇಶ್ವರ ಪಾದವ ನೋಡೋಣ, ಬಸವೇಶ್ವರ ಪಾದಕ್ಕೆ ಹೋಗೋಣ, ಬಸವೇಶ್ವರ ಪಾದವ ತೊಳೆಯೋಣ, ಪದವ ತಳೆದು

ಕೈದೋಣ ಧರ್ಮಸ್ಥಳ ಗ್ರಾಮಕ್ಕೆ ಓ.

0: ಪದವ ತಳೆದು ಪೂಜೆಯ ಮಾಡಿ ವರವನು ಬೇಡೋಣ, ವರವನು ಬೇಡೋಣ.
1: ಧರ್ಮ

0: ಹೋಗೋಣ
1: ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಹೋಗೋಣ ಮುತ್ತೆಲಮ್ಮನ ಪಾದವ ನೋಡೋಣ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಹೋಗೋಣ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.

0: ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ ಹಾಗೂ ರಾಜಲಕ್ಷ್ಮೀ ಜಿ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇನ್ನು ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿದ ಒಂದು ಜನಪದ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಸಮಯ ಆಗಿದೆ 7:34. ಇನ್ನು ಮುಂದೆ

0: ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟ್ರಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ ಮುಸ್ತಫಾ ಮಲಿಕ್ ಝಾನ್ ಹಾಗೂ ಅಲಿಸ್ಸಾ ಕುಲೇಶೋವಾ ವಿರುದ್ಧ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1 ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ಗೇಟನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಳವೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನಮಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ರೈತರ ವೇದಿಕೆಯವರು ಏನು ಹಕ್ಕಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು

0: ಕೊಟ್ಟಿದ್ದೇವೆ. ಮೂರು ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನ, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸ್ಬೇಕು, ಈ ಮೂರು ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಈ ಒಂದು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂಥ ತೀರ್ಮಾನಗಳನ್ನೆಲ್ಲರ ಆಶೀರ್ವಾದದಿಂದ ನಾವು ತಿಳ್ಕೊಂಡಿದ್ದೇವೆ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
1: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ

0: ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30 ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30 ಜುಲೈ 29 ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ತೆಗೆದುಕೊಂಡು ವಿಷಯದ ಬಗ್ಗೆ ಮಾತನಾಡ್ತಾ ಗೀತೆಗಳನ್ನ ಕೇಳ್ತಾ ಸಾಗೋದೇ ನಮ್ಮ ಸಿರಿಗಂಧ ಕಾರ್ಯಕ್ರಮ. ಇಂದಿನ ಸಿರಿಗಂಧ ಕಾರ್ಯಕ್ರಮ ಒಂದು ಗೀತೆಯೊಂದಿಗೆ ಆರಂಭ. ಕೇಳಿ, ಭಾರತದ ರತ್ನ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಯದೇವ್ ಕುಮಾರ್ ಅವರ ಸಾಹಿತ್ಯ, ಸುದರ್ಶನಂ ಅವರ ಸಂಗೀತ ನಿರ್ದೇಶನ. ಈ ಗೀತೆಯ ನಂತರ ನಮ್ಮ ಸಿರಿಗಂಧ ಕಾರ್ಯಕ್ರಮದ ವಿಷಯವನ್ನು ಕೂಡ ಊಹೆ ಮಾಡಿ ಹಾಗೆಯೇ ಮಾತನಾಡ್ತಾ ಹೋಗೋಣ.

ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮ ನಮ್ಮ ತಾಯಿಗೆ ವಂದನೆ, ಅಂದರೆ ನಮ್ಮ ಭಾರತದ ಮಾತೆಗೆ ವಂದನೆಯನ್ನು ಸಲ್ಲಿಸೋದು. ವಂದನೆಯನ್ನು ಸಲ್ಲಿಸೋದು ಅಂದ ತಕ್ಷಣ ಏನಪ್ಪ ಅಂತ ಅಂದ್ಕೊಳ್ಬೇಡಿ. ವಂದೇ ಮಾತರಂ ಈ ಒಂದು ಗೀತೆಯ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ. ತಾಯೇ ವಂದಿಸುವೆ ಜಲಭರಿತೆ ಫಲಭರಿತೆ ತೆಂಕಣದ ತಂಬೆಲರ ಸರಿತೆ, ಹೀಗೆ ನಮ್ಮ ವಂದೇ ಮಾತರಂ ಗೀತೆಯಲ್ಲಿ ಬಂಕಿಂಚಂದ್ರ ಚಟರ್ಜಿಯವರು ನಮ್ಮ ಭಾರತೀಯ ಒಂದು ತನುಜಾತೆ, ನಮ್ಮ ಕರ್ನಾಟಕ ಕೂಡ ಇದರಲ್ಲಿ ಸೇರಿಕೊಂಡಿದೆ, ಭಾರತವನ್ನು ಬಣ್ಣಿಸಿದ್ದಾರೆ.

ಒಂದೇ ಮಾತರಂಗೆ 150ನೇ ಜನ್ಮದಿನ. ಈ ವಿಷಯವೇ ಒಂದು ರೋಮಾಂಚನ. ಇದೊಂದು ಘೋಷಣೆಯಲ್ಲ, ರಾಷ್ಟ್ರ ಜಾಗೃತಿಯ ದಿವ್ಯ ಮಂತ್ರವಾಗಿ ದೇಶ ವಿದೇಶಗಳಲ್ಲಿ ಜನರೆದೆಯನ್ನ ತಟ್ಟಿ ಮುಟ್ಟಿ ಕುಟ್ಟಿ ಎಬ್ಬಿಸಿದ್ದು ಇತಿಹಾಸದ ಸತ್ಯ ಸಂಗತಿ. ಜನಮನದ ಭಾವನೆಯನ್ನ ಅರಿತು, ದೇಶಭಕ್ತರೆಲ್ಲರ ನಾಡಿಮಿಡಿತವನ್ನ ತಿಳಿದು, ಹೃದಯದ ಬಡಿತವನ್ನ ಗುರುತಿಸಿ ಬಂಕಿಮಚಂದ್ರರು ನೀಡಿದಂತಹ ನವಪಂಚಾಕ್ಷರಿ ಮಂತ್ರವೇ ವಂದೇ ಮಾತರಂ. ಅರಿಯದವರಿಗೆ ಇದೊಂದು ಎರಡು ಶಬ್ದಗಳ ಜೋಡಿ ಎನಿಸಿದಲ್ಲಿ, ಅರಿತವರಿಗೆ ಇದರಿಂದಾದ ಮೋಡಿ ಅಕ್ಷರಗಳಲ್ಲಿ ವರ್ಣಿಸುವುದು ಅಸಾಧ್ಯ. ಈ ಒಂದು ಒಂದೇ ಮಾತರಂ ಗೀತೆಯ ಬಗ್ಗೆ ಮಾತನಾಡೋಣ, ಹಾಗೆಯೇ ಬಂಕಿಮಚಂದ್ರರ ಬಗ್ಗೆಯೂ ಕೂಡ ಮಾತನಾಡೋಣ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಈ ಮೂಲಕ ನಮ್ಮ ಭಾರತೀಯ ಒಂದು ಭಾರತೀಯತೆಗೆ, ಒಂದೇ ಮಾತರಂಗೆ ಒಂದು ವಂದನೆಯನ್ನು ಸಲ್ಲಿಸೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಒಂದೇ ಮಾತರಂ ಚಿತ್ರದ ಗೀತೆ. ಉನ್ನಿಮನನ್ ಅವರು ಹಾಡಿದ್ದಾರೆ, ಹಾಗೆಯೇ ಗಂಗಾಧರ್ ಮತ್ತು ಕೃಷ್ಣರಾಜ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ದೇವ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:17:17. ಐಕ್ಯತೆಯ ರಣಮಂತ್ರ ವಂದೇ ಮಾತರಂ. ದೇಶಭಕ್ತಿಯ ಬಡಿದೆಬ್ಬಿಸಿ ಬ್ರಿಟಿಷ್ ಸಾಮ್ರಾಜ್ಯ ಉರುಳಿಸಿದ ರಾಷ್ಟ್ರೀಯ ಗಾನ ವಂದೇ ಮಾತರಂ. ಇಂದು ನಮ್ಮ ಭಾರತ ಮಾತೆಗೆ ವಂದೇ ಮಾತರಂ ಮೂಲಕ ವಂದನೆ. ಬಂಕಿಂ ಚಂದ್ರ ಚಟರ್ಜಿ ಇವರು ಭಾರತೀಯ ಲೇಖಕ, ಕಾದಂಬರಿಕಾರ. ಬಂಗಾಳಿ ಭಾಷೆಗೆ ಸಾಹಿತ್ಯಿಕ ವಾಹನವಾಗಿ ಗದ್ಯವನ್ನು ದೃಢವಾಗಿ ಸ್ಥಾಪಿಸಿದಂಥವರು. ಇವರ ಜನ್ಮದಿನೋತ್ಸವವು June 26 or 27 1838 ಅಂತ ಹೇಳ್ತಾರೆ. ಭಾರತದಲ್ಲಿ ಯುರೋಪಿಯನ್ ಮಾದರಿಯಲ್ಲಿ ಕಾಲ್ಪನಿಕ ಶಾಲೆಯನ್ನ ರಚಿಸೋದಕ್ಕೆ ಬಂಕಿಂ ಚಂದ್ರರ ಒಂದು ಗದ್ಯವು ಸಹಾಯ ಮಾಡಿತು. ಇವರು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ಸದಸ್ಯರಾಗಿದ್ದರು ಮತ್ತು ಹೂಗ್ಲಿ ಕಾಲೇಜು, ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡೆದರು. ಅದರಲ್ಲಿ ಅವರು ಮೊದಲ ಪದವೀಧರರಲ್ಲಿ ಒಬ್ಬರಾಗಿದ್ದರು. 1858 to 1891 ನಿವೃತ್ತರಾಗುವವರೆಗೂ ಕೂಡ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ಉಪ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಬಂಕಿಂ ಚಂದ್ರ ಅವರ ಕೆಲವು ಸಂಯೋಜನೆಗಳು ಸಂಬಾದ್ ಪ್ರಭಾಕರ್ ಪತ್ರಿಕೆಯಲ್ಲಿ ಪ್ರಕಟವಾದವು. ಹಾಗೆಯೇ 1858 ಅವರು ಲಲಿತಾ ಓಮನಸ್ ಎಂಬಂತಹ ಕವನ ಸಂಕಲನವನ್ನು ಕೂಡ ಪ್ರಕಟಿಸಿದರು. ಸ್ವಲ್ಪ ಸಮಯದವರೆಗೆ ಅವರು ಇಂಗ್ಲಿಷ್ನಲ್ಲಿ ಬರೆದರು ಮತ್ತು ಅವರ ಕಾದಂಬರಿ ರಾಜ್ಮೋಹನ್ಸ್ ವೈಫ್ 1864 ಇಂಡಿಯನ್ ಫೀಲ್ಡ್ನಲ್ಲಿ ಧಾರಾವಾಹಿಯಾಗಿ ಕಾಣಿಸಿಕೊಳ್ತು. ಅವರ ಮೊದಲ ಗಮನಾರ್ಹ ಬಂಗಾಳಿ ಕೃತಿ ಕಾದಂಬರಿ ರಜಪೂತ್ ನಾಯಕ್ ಮತ್ತು ಬಂಗಾಳಿ ನಾಯಕಿಯನ್ನು ಒಳಗೊಂಡಂತಹ ದುರ್ಗೇಶ್ ನಂದಿನಿ. ಸ್ವತಃ ಇದು ಅಸಡ್ಡೆ ಒಂದು ತತ್ವಜ್ಞಾನಿ ಮತ್ತು ದೇವೇಂದ್ರನಾಥ ಟ್ಯಾಗೋರ್ ಅವರ ಮಾತುಗಳಲ್ಲಿ ಅದು ಬಂಗಾಳಿ ಹೃದಯವನ್ನು ಬಿರುಗಾಳಿಯಿಂದ ಆವರಿಸ್ತು ಅಂತ ಹೇಳ್ತಾರೆ. ಬಂಕಿಮಚಂದ್ರರ ಯುಗ ಪ್ರವರ್ತಕ ಪತ್ರಿಕೆ ಬಂಗದರ್ಶನ್ 1872 ಪ್ರಕಟಣೆಯನ್ನು ಪ್ರಾರಂಭಿಸಿತು ಮತ್ತು ಅದರಲ್ಲಿ ಅವರ ನಂತರದ ಕೆಲವು ಕಾದಂಬರಿಗಳು ಧಾರಾವಾಹಿಯಾಗಿ ಕೂಡ ಪ್ರಕಟವಾದವು. ವಂದೇ ಮಾತರಂ ಕರ್ತೃ ನಮ್ಮ ಬಂಕಿಮರ ಜೀವದುಸಿರೇ ಭಾರತ ಭಕ್ತಿಯಾಗಿತ್ತು. ಬ್ರಿಟಿಷರ ವ್ಯವಸ್ಥೆಯೊಳಗೆ ನೌಕರರಾಗಿದ್ದರೂ ದೇಶಭಕ್ತಿಯ ವಿಷಯದಲ್ಲಿ ರಾಜಿಯಾಗದ ಕಾರಣ ಹಲವಾರು ಬಾರಿ ವರ್ಗಾವಣೆಯ ಶಿಕ್ಷೆಗೂ ಕೂಡ ಒಳಗಾಗದಿರೋರು. ಹಾಗೆಯೇ ಜನರ ಜೀವನವನ್ನು ಅಧ್ಯಯನ ಮಾಡುವ ಸದಾವಕಾಶ ಕೂಡ ಅವರದಾಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಉಪಾಸನೆ ಚಿತ್ರದಿಂದ ಆರಿಸಲಾದಂಥ ಗೀತೆ. ಎಸ್ ಜಾನಕಿ ಅವರ ಧ್ವನಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಸ್ವದೇಶಿ ಚಳವಳಿಗೆ ಕಿಚ್ಚು ಹೊತ್ತಿಸಿದಂತಹ ಗೀತೆ ವಂದೇ ಮಾತರಂ. ಸ್ವಾತಂತ್ರ್ಯಾಂದೋಲನದ ಮುಖ್ಯ ಘಟ್ಟವೆನಿಸಿದಂತಹ ಸ್ವದೇಶಿ ಚಳವಳಿಯನ್ನು ಮುನ್ನಡೆಸುವಲ್ಲಿ ವಂದೇ ಮಾತರಂ ವಹಿಸಿದಂತಹ ಅಗೋಚರ ಹಾಗೂ ಕಣ್ತೆರೆಸುವಂತಹ ಪಾತ್ರವನ್ನು ಖ್ಯಾತ ಕವಿ ಸಾಹಿತಿ ಶಿವರಾಮು ಅವರು ತಮ್ಮ ಒಂದು ಕಥೆ ಒಂದು ವ್ಯಥೆ ಪುಸ್ತಕದಲ್ಲಿ ಸವಿವರವಾಗಿ ಚಿತ್ರಿಸಿದ್ದಾರೆ. ಧೀರ ಸನ್ಯಾಸಿ ವಿವೇಕಾನಂದರಂತೂ 1902 ಮುಕ್ತಿ ಸಂಘ ಎಂಬ ಕ್ರಾಂತಿಕಾರಿಗಳ ಸಂಘಟನೆಯನ್ನೇ ಕಟ್ಟಿ ದೇಶವನ್ನು ಎಚ್ಚರಿಸುವಂತಹ ಶ್ರೇಷ್ಠ ಕಾರ್ಯ ಮಾಡಿದ್ದು ದಾಖಲಾಗಿದೆ. ಬಂಗಾಳವನ್ನು ತುಂಡರಿಸಿ ದೇಶವನ್ನು ಒಡೆದು ಆಳುವಂತಹ ಮುನ್ನೆಚ್ಚರಿಕೆ ನೀಡಲು ಹೊರಟಂತಹ ಲಾರ್ಡ್ ಕರ್ಜನ್ಗೆ ಚಳಿ ಜ್ವರ ಬರುವಂತೆ ಮಾಡಿದ ಸ್ವದೇಶಾಭಿಮಾನಿಗಳಿಗೆ ಚೈತನ್ಯವರ್ಧಕವಾಗಿದ್ದು ಕೂಡ ವಂದೇ ಮಾತರಂ. ಬಂಗಾಳದ ವೀರಭೂಮಿಯಲ್ಲಿ ಹೊರಹೊಮ್ಮಿದಂತಹ ಕ್ರಾಂತಿಗೀತೆ ವಂದೇ ಮಾತರಂ ದೇಶದ ಮೂಲೆ ಮೂಲೆಗಳಿಂದ ಮೊಳಗಲಾರಂಭಿಸಿದ್ದು ಭಾರತದ ಆತ್ಮದ ಏಕಾತ್ಮತೆಯನ್ನು ಗುರುತಿಸಿದಂತಹ ತತ್ವಗಳಿಗೆ ಬೆವರಳಿಸಿತ್ತು. ಅಷ್ಟೇ ಏಕೆ ವಿದೇಶಗಳಲ್ಲೂ ಕೂಡ ಪ್ರತಿಧ್ವನಿಸಿ ಕಡೆಗೆ ಇಂಗ್ಲೆಂಡನ್ನೇ ನಡುಗಿಸಿತು. 5ನೇ ಜಾರ್ಜ್ ಭಾರತದ ಕ್ಷಮೆ ಕೇಳಬೇಕಾಯಿತು. ಬಂಗಾಳ ಆವಾಗ ಉಳಿಯಿತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜೈ ಹಿಂದ್ ಚಿತ್ರದ ಗೀತೆ ಹೇಮಂತ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸರಸ್ವತಿ ಪುತ್ರ ಈ ಒಂದು ಗೀತೆಯ ರಚನೆಕಾರರು ಕೃಷ್ಣವರ್ಧನ್ ಕುಲಕರ್ಣಿ ಹಾಗೂ ವಿಕ್ರಮ್ ಸಿದ್ದೇಶ್ವರ್ ಅವರು ಸಂಗೀತವನ್ನು ನೀಡಿದ್ದಾರೆ.
1: ಜಯ ಹೇ ಭಾರತ.

ಅದು 1873 ಒಂದು ಸಂಜೆ. ಸ್ಕ್ವೇರ್ ಫೀಲ್ಡ್ ಬೆಹ್ರಾಂಪುರ್ ಪಶ್ಚಿಮ ಬಂಗಾಳದ ಸ್ಥಳ. ಕಮಾಂಡಿಂಗ್ ಆಫೀಸರ್ ಆಗಿದ್ದಂತಹ ಕರ್ನಲ್ ಡಫಿನ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನಿಕರ ನಡುವೆ ಕ್ರಿಕೆಟ್ ಪಂದ್ಯ ನಡೀತಾ ಇತ್ತು. ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಂತಹ ಬಂಕಿಂ ಚಂದ್ರ ಚಟರ್ಜಿಯವರು ದಿನದ ಕರ್ತವ್ಯ ಮುಗಿಸಿ ಅದೇ ಮೈದಾನದ ರಸ್ತೆಯಲ್ಲಿ ಎಂದಿನಂತೆ ಮನೆಗೆ ಹಿಂದಿರುಗ್ತಾ ಇದ್ರು. ಬಂಕಿಮರು ಕುಳಿತಿದ್ದಂತಹ ಡೋಲಿಯಿಂದ ತಮ್ಮ ಆಟಕ್ಕೆ ಅಡ್ಡಿಯಾಯಿತು ಅನ್ನುವಂತಹ ಬ್ರಿಟಿಷರು ಎಬ್ಬಿಸಿದಂತಹ ತರಲೆ ದುರಹಂಕಾರಿ ಕರ್ನಲ್ ಡಫಿನ್ ಹಿಂದೆ ಮುಂದೆ ನೋಡದೆ ಡೋಲಿಯನ್ನ ಕೆಳಗಿಳಿಸಿದ. ಬಂಕಿಮರನ್ನ ಹೊರಗೆಳೆದು ಅವಮಾನೀಯವಾಗಿ ಹಲ್ಲೆ ನಡೆಸಿದ. ಅದೇ ಹೊತ್ತಿನಲ್ಲಿ ಬಂಕಿಮರು ಆನಂದ ಮಠದ ರಚನೆಯಲ್ಲಿ ತೊಡಗಿದ್ರು. ಬ್ರಿಟಿಷರ ವಿರುದ್ಧ ದೇಶ ಒಂದಾಗಲು ಬಂಕಿಮರು ಆಗ ರಚಿಸಿದಂತಹ ಗೀತೆಯೇ ವಂದೇ ಮಾತರಂ. ವಂದೇ ಮಾತರಂಗೆ ಈಗ 150 ವರ್ಷ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ. ಕರ್ನಾಟಕ ರಾಜ್ಯ ರಚನೆಯಾಗಿ 70 ವರ್ಷ ಕಳೆದರೂ ಕೂಡ ಇಂದಿಗೂ ವಿಭಜಕ ಶಕ್ತಿಗಳು ತಮ್ಮ ಆಟ ಆಡ್ತಾ ನಾಡು ನುಡಿಗಳಿಗೆ ಸವಾಲಾಗಿರುವಂತಹ ದಿನಗಳಿವು. ಮತ್ತೊಮ್ಮೆ ಸಮಾಜದ ಪ್ರತಿಯೊಬ್ಬರನ್ನು ದೇಶಕ್ಕಾಗಿ ಬದುಕಲು ಕಲಿಸುವ ಪ್ರಯತ್ನಗಳು ಕೂಡ ಬಗೆ ಬಗೆಯಲ್ಲಿ ನಡೆಯುತ್ತಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಲಿಷ್ಠ ಭಾರತ ಕಟ್ಟುವಂತಹ ಮನಸ್ಸುಗಳಿಗೆ ಸಾಂತ್ವನದೊಂದಿಗೆ ಪ್ರೇರಕ ಶಕ್ತಿಯಾಗಿಯೂ ವಂದೇ ಮಾತರಂ ಎಲ್ಲೆಡೆ ಮೊಳಗಲಿ. ಈ ಗೀತೆಯ ಭಾವನೆಗೆ ತಕ್ಕಂತೆ ದೇಶ ಪರಿಸರ ಒಂದೇ ತಾಯಿಯ ಮಕ್ಕಳೆಂಬಂತೆ ಹೊಂದಿಕೊಂಡು ಬಾಳುವಂತಹ ಸಮಾಜದ ವ್ಯವಸ್ಥೆ ರೂಪುಗೊಳ್ಳಲಿ ಎಂಬುದೇ ನಮ್ಮ ಮನದಾಸೆ.

ಏಕತೆಗೆ ಒಗ್ಗೂಡುವಿಕೆಗೆ ಬಹುದೊಡ್ಡ ಶಕ್ತಿ ಇದೆ ಎನ್ನುವುದನ್ನ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ತೋರಿಸಿಕೊಟ್ಟಿದ್ದು ವಂದೇ ಮಾತರಂ. ಈ ಗೀತೆ ಬಂಗಾಳಿ ಕವಿ ಬಂಕಿಮಚಂದ್ರ ಚಟರ್ಜಿಯವರು ತಮ್ಮ ಆನಂದ ಮಠ ಕಾದಂಬರಿಯಲ್ಲಿ ಸಾಂದರ್ಭಿಕವಾಗಿ ಸೇರಿಸಿದರು. ಅದನ್ನು ಮೊದಲು ಓದಿದವರು ಬಂಗಾಳಿ ಸಂಸ್ಕೃತ ಪದಗಳು ಜನರ ಮನ ಪ್ರವೇಶಿಸುವ ಬಗ್ಗೆಯೇ ಅನುಮಾನ ಸೂಚಿಸಿದರು. ಗೀತೆಯ ಕಷ್ಟಕರ ಎನಿಸಿದಂತಹ ಪದಗಳ ಬಗ್ಗೆ ಅವರದ್ದು ತಕರಾರಿತ್ತು. ಆದರೆ ಆ ಪದಗಳ ಸುಪ್ತ ಪ್ರವಾಹ ಶಕ್ತಿಯನ್ನು ಅರಿತಿದ್ದ ಕವಿ ತಮ್ಮ ರಚನೆಯನ್ನ ಅಚಲವಾಗಿ ನಂಬಿದ್ರು. ಪದ ಯಾವುದು, ಭಾಷೆ ಯಾವುದು ಅಂತ ಎಣಿಸದೆ ಇಡೀ ರಾಷ್ಟ್ರ ಅದರ ಭಾವದೊಳಗೆ ಬೆರೆತು ಹೋಯಿತು. ಈ ಭಾರತ ಎನ್ನುವುದು ಕಲ್ಲು ಮಣ್ಣುಗಳ ಭೂಮಿ ಅಂತ ಅಲ್ಲಿಯ ತನಕ ಭಾವಿಸಿದ್ದವರಿಗೂ ಕೂಡ ಅಭಿಮಾನದ ಆರಾಧನೆಯ ಕಣ್ಣಿಂದ ದೇಶವನ್ನ ನೋಡುವಂತೆ ಪ್ರೇರೇಪಿಸಿತು. ಜಾತಿ, ಮತ ಧರ್ಮ, ಬಡವ ಬಲ್ಲಿದ, ರೈತ ಕಾರ್ಮಿಕ, ಹೀಗೆ ಎಲ್ಲರನ್ನು ಒಂದೇ ಸೂತ್ರದಲ್ಲಿ ಜೋಡಿಸಿ ಸ್ವಾತಂತ್ರ್ಯವನ್ನು ಹತ್ತಿರವಾಗಿಸಿದ್ದಂತೂ ಇದು ಇತಿಹಾಸ. ಶತಮಾನಗಳ ಹಿಂದೆ ನಮ್ಮೊಳಗಿನ ಇಂಥ ಒಂದು ಶಕ್ತಿಯನ್ನು, ಇಂತಹ ಕಿಚ್ಚನ್ನು ಬಡಿದೆಬ್ಬಿಸಿದ್ದು ಈ ವಂದೇ ಮಾತರಂ. ಏಕತೆ ಭಾರತದ ಉಸಿರು, ವಂದೇ ಮಾತರಂ ಈ ಆಶಯ, ತಾಯಿನೆಲದ ಮೇಲಿನ ಅಭಿಮಾನವು ಭಾರತವನ್ನು ಸದಾ ಪೊರೆಯಲಿ. ಆ ನಮ್ಮ ಭಾರತ ಮಾತೆಗೆ ನಮ್ಮ ವಂದನೆಗಳು ಅಂತ ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಈ ಒಂದು ಗೀತೆಯೊಂದಿಗೆ. ಅನಿರೀಕ್ಷಿತ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಬಿ ನಾಗೇಶ್ ಬಾಬಾ ಅವರು ರಚಿಸಿದಂತಹ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

ನಮ್ಮ ದೇಶ ರಕ್ಷಣೆಗೆ ದಕ್ಷನಿವನು ಧೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರದ

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ, ಸಾಹಸಿಗಳ ಪುಣ್ಯಭೂಮಿ, ಮಹಾತ್ಮರ ಮಾತೃಭೂಮಿ. ಭೂದೇವಿ ನಕ್ಕರೆ ರತ್ನಧಾರೆ ಹರಿವುದು, ಅವಳು ಸನ್ನೆಗೈದರೆ ವಜ್ರಪಚ್ಚೆ ಸುರಿವುದು. ದೇವಿ ಭಾರತಿ ಬೆಳಗು ಅವನಿಗಾರತಿ, ನಾದ ಶೂರ

ಸರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಕೇಳಿದರೆ. ಆಕಾಶವಾಣಿ ಬೆಂಗಳೂರು ಸಮಯ ಆಗಲಿದೆ.

ಗಳು ಸಮಯ ಆಗಿದೆ 9:15. ಕೇಳಿ ಶ್ರೀನಿವಾಸ್ ಕೆ ಸವಾಯಿ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಆರಂಭದಲ್ಲಿ ಎಂಡಿ ಗೋಗೇರಿ ವಿರಚಿತ ಒಂದು ಭಾವಗೀತೆ, ದೇವ ನಿನ್ನ ಇರುವ ನಂಬಿ.

ಇನ್ನು ಮುಂದೆ ಕೇಳಿ NS ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನನ್ನಿ ಬಾಳಿನ ಪೂಜಾ ಪಾತ್ರೆಯ ನಿನ್ನಡಿಗಿಡುವೆನೋ ದೇವಾ.

0: ಇದುವರೆಗೆ ಶ್ರೀನಿವಾಸ್ ಕೆ ಸವಾಯಿ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳನ್ನು ಕೇಳಿದರೆ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್.
2: ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವಜನರ ಒಂದು ಜೀವನದೊಳಗೆ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರೆ ಆ ಉದ್ಯಮಕ್ಕೆ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರೆ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದೆ. ಹಂಗಾದ್ರೆ ಅವೆಲ್ಲವೂ ಅಧಿಕೃತನ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿಆರ್. ನಮಸ್ಕಾರ ವರುಣ್.
3: ನಮಸ್ತೆ ಮೇಡಮ್, ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವ ಜನರಿಗೆ ಯುವಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂಥೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರಹದ ಕೇಂದ್ರ ಸರ್ಕಾರದ ಯೋಜನೆಗಳಿರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿಯಾಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನು ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದೊಳಗೆ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೆ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗೆ ಕುತ್ಕೊಂಡನೆ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
3: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವು ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂಗೆ ಅಂತ ಕರೀತಾರೆ. ಇದು ನೀವು ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು ಏನಾಗುತ್ತೆ ಅಂತಂದ್ರೆ, ನಿಮಗೆ ಮೊದಲು ಅಮೌಂಟ್ ಕೇಳೋದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
2: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
3: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದೋ ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ, ಆ ನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನು ತಿಳ್ಕೊಳ್ಳಿ, ಆ ನಂತರ ತಾವು ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
2: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈಗ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದೆ?
3: ಇವಾಗ ನಮ್ಮ ಬ್ಯಾಂಕಿಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ವಿಷಯ 1930, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನೀವು ಫಸ್ಟ್ ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸು ಒಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
2: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
3: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳ್ಳುತ್ತೆ ಮೇಡಮ್.
2: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು, ಒಂದು 24 ತಾಸೊಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930ಗೆ ಅವರು ಕರೆ ಮಾಡಬೇಕು ಅನ್ನುವಂತದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
3: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ 1% ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿಯೊಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಬೇಕು.
2: ಇರಬೇಕು
3: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ, ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರೂ ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
2: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
3: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್ ಮ್ಯಾನೇಜರ್ ದೇಲ್ ಬಿ ಹ್ಯಾಪಿ. ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದ್ ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವುದೇ ಇರ್ಬೋದು ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನು ಬ್ಯಾಂಕಿನ ಮೆಸೇಜ್ ತರನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
2: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲ್ಲಿಬಿಲಿಗೊಂಡ್ ಬಿಡ್ತೀವಿ. ಹೌದಲ್ಲ, ನಾನು ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದೆ. ಅದನ್ನ ನಾವು ಮೊದಲು ಯೋಚನೆ ಮಾಡಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
3: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ,
2: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆ ತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಅವ್ನು ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಷ್ಟು ಸಂದೇಶಗಳು ಬರ್ತಾ ಇರ್ತವೆ.
3: ಮೇಜರ್ ಆಗಿದ್ದು ಓಲ್ಡ್ ಏಜ್

0: ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸಿಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. ಸಿಬಿಐ ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತಿದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕೂತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
1: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು,
0: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ. ಮೇಡಮ್ ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ದು ಏನು ಅಂತ ಅವ್ರು ಫುಲ್ ಹೆದರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನೇ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ, ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ, ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನು ಇವಾಗ ಯೂತ್ಸಿಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ ಸಿಮ್ ಗಳು ಪರ್ಚೇಸ್ ಆಗಿದೆ, ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್
1: ನಾವು ಮೊದಲೇ ಗಾಬರಿ ಆಗಬಾರದು, ಯಾವುದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
0: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್ ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವು ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗೋ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್, 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇ ವಿಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನೊಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ಮ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಂದ್ರೆ, ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದೆ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡೋಕ್ಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರಿಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ಗಂಟೆ ತನಕನೂ ಇರುತ್ತೆ. ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್ ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನಲ್ಲಿ ಮಾತಾಡೋದಕ್ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದು ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡಬಹುದು. ಆ ನಂತರ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಮೇಲೆ ಅವರ ಏನ್ ದಾಖಲೆಗಳು ಅಥವಾ ಅವ್ರದ್ದು ಏನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆಗೆ ಒಳಗಾದ್ರೆ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರು ಇರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರೆ, ಅವಾಗ ಏನ್ ಮಾಡ್ಬೇಕು?
0: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್

0: ಕಾರ್ಡ್, ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ.
1: ಆ ಕೈಯನ್ನ ಕೊಡ್ಲೇಬಾರ್ದು
0: ಯಾವುದೇ ಕಾರಣಕ್ಕೂ. ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಬೇಡಿ. ಯಾಕೆ ಅಂತಂದ್ರೆ ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ದು ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟು ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
1: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರಬೇಕು. ಯಾರ ಹತ್ರನೂ ಹೇಳ್ಕೊಂಡು
0: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಕಳ ಹತ್ರನೂ ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಮ್ಮ ಸ್ವಂತ ಮಕ್ಕಳ ಹತ್ರನೂ ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳನ್ನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ UPI ಲಿಂಕ್ ಆಗಿರ್ಬೋದು ಅಥವಾ UPI ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಅನ್ಅಥೋರೈಸ್ಡ್ ಪರ್ಸನ್, ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ ಅದರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗ?
0: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದ್ದಾರೆ.
1: ಬಹಳ ಮುಖ್ಯವಾದ ಮಾತು ಅದು.
0: ಸೊ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ IT ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ಗಳು, ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ. ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ, KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್, ಜುಲೈ ತನಕನೂ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದು ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರ, ಒಂದೊಂದು ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರೋದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾಬ್ ಫೇರ್ಸ್ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ. ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
1: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು, ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
0: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
1: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ. ಆದ್ರ ಸ್ಪರ್ಧೆಯೊಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
0: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕ ಡಿಸ್ಟಿಕ್ ಅಂದ್ರೆ 70-80 kilometers ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ. ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ನು ಅಟೆಂಡ್ ಮಾಡಿ, ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳಕ್ಕೆ.
1: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
0: ಇನ್ನೊಂದ್ ಏನಂತದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟಿಕ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ಕಾಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರು ನೀವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಈ ನಿಟ್ಟಿನೊಳಗೆ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
0: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾದ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ಲು ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದು ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 ಲ್ಯಾಕ್ಸ್ ತನಕ 20 ಲಕ್ಷದವರೆಗೆ ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗ್ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನು ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟ್ ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 ಲಕ್ಷ ನಡೆಯುತ್ತೆ, ನನಗೆ 20 ಲಕ್ಷ ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟ್ ಎಷ್ಟು ನಡೀತಿದೆ, ವಹಿವಾಟ್ ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ಪಡೆಯಕ್ಕೋಸ್ಕರ ಮೈನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು. ತಮ್ಮ ಫರ್ಮ್ದು ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು. ಮೇಡಮ್,
1: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
0: ಹೌದು, ಇದಕ್ಕೆ ಯಾವುದೇ ತರದ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು. ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದೊಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ ತುಂಬಾ ವಿಶೇಷತೆ, 25%-35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು ಅವರು, 10 ಲಕ್ಷ ಮಿಷಿನ್ ಇರುತ್ತೆ ಅವ್ರಿಗೆ, ಅದರಲ್ಲಿ 25%-35% ತನಕ ಸಾಲ ಮನ್ನಾ ಆಗುತ್ತೆ. 6.5 ಲಕ್ಷ ಅಥವಾ 7.5 ಲಕ್ಷ ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡೋದ್ರೆ ಸಾಕು. ಈ ರೀತಿ 25%-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
0: ಮುದ್ರಾ ಮತ್ತೆ PMEGP ಎರಡನ್ನು ಪಡಿಬಹುದು. ಮೇಡಮ್
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದ ಈಗ. ಹಂಗಾಗಿ ಈ ATM ಕಾರ್ಡ್ ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದೆ. ಅದು ಯಾವ ರೀತಿ ಇರ್ತದೆ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ, ಮೇಡಮ್ ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು, ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATM ಗಳನ್ನ
1: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ.
0: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ. ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆ ನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡ ಅವ್ರ ATM ನ ವಾಪಸ್ ತಗೊಂಡೋಗಿದ್ದಾರೆ. ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲೂ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ. ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲೂ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16-ಡಿಜಿಟ್ ನ ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ. ಇದಿಷ್ಟನ್ನು ಎಂಟರ್ ಮಾಡಿದ್ರೆ ಆನಂತರ ಪಿನ್ ಕೂಡ ಹೊಡೆದ್ರೆ ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರೋ, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದು ಮಾಡ್ತಾರೆ. ಆನಂತರ ಪಿನ್ ಕೇವಲ 4-ಡಿಜಿಟ್ ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4-ಡಿಜಿಟ್ ಪಿನ್
1: ನೆನಪಿನಲ್ಲಿ ಇಟ್ಕೋಬಹುದು.
0: ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡಲೇ ಆ ನಂಬರ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು ಅಂತ.
0: ಭಾರತ ಸರ್ಕಾರ ಹೇಗ್ ಮಾಡಿದಂದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆ ನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟು, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
1: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಾ ಮೇಡಮ್, 9408028248. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9408021828. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೆ ಒಂದು ಕಾರ್ಯಕ್ರಮ

0: ಮಾನು ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳು ನಮ್ಮ ಕೇಳಬಹುದು.
1: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರೆ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
0: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಬಗ್ಗೆ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ ಇವಾಗ ಒಬ್ಬ ಯೂತ್ ಇವಾಗಿನ ಏನೋ ಸ್ಟಡೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ. ಒಂದು ಬ್ರಾಂಚ್ ಇರುವಂತವರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ.
1: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
8: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
9: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
8: ಏನಾಯ್ತೆ ಸವಿ?
10: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
11: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
10: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
8: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
12: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 10:55 ಮನ್ ಕಿ ಬಾತ್, ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮನಸಾ ನಾಗಭೂಷಣಂ ಅವರೊಂದಿಗಿನ ಮಾತುಕತೆ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ನಿರ್ಮಲಾ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. 5:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಕರ್ನಾಟಕ ಭೇಟಿಯ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ನಶಾಮುಕ್ತ ಭಾರತ್ ಸಮಾವೇಶ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಗ್ರಹ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಗಳ ಬಾನುಲಿ ವರದಿ. 5:45 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಲಂಡನ್ನಿನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ. 6:51 ಕೃಷಿ ರಂಗ, ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಂದಿಗೆ ಸಂದರ್ಶನ, ನಂತರ ಜನಪದ ಸಂಗೀತ. 7:45 ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ, ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ನಾಳೆ ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರವಾಗಲಿದೆ. ನಂತರ ದೇಶಭಕ್ತಿ ಗೀತೆಗಳು. ಶ್ರೋತೃಗಳೇ, ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ, ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Amrit Bhushan. Prime Minister Narendra Modi arrived in Victoria this afternoon on a 3-day visit to Seychelles. He was received by President of Seychelles, Dr. Patrick Hermini, at the airport. Mr. Modi appreciated the warm welcome by the President and said that Seychelles is a valued maritime partner and a close friend in the Indian Ocean. Mr. Modi said that he is looking forward to a productive visit aimed at further strengthening India and Seychelles' long-standing ties and enhancing cooperation for the benefit of the people of both nations. Prime Minister Narendra Modi visited the botanical gardens and attended a tree planting ceremony. During the ceremony,